ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಮಿತ್ರ ಕೃಷ್ಣಾನಂದ್ ನಾಯ್.

ಶ್ರೋತೃಗಳ, ಇಂದು 2026 ಇಸ್ವಿ ಜೂನ್ ತಿಂಗಳ 4 ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕ್ಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ರಾಧಾಪ್ರಕಾಶ್ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ 6:40, 7:15 ಹಾಗೂ 9:05 ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಯಲು. 8:35 ಆಕಾಶ ಬುಟ್ಟಿ ಆಕಾಶವಾಣಿಯ ಶ್ರೋತೃಗಳೊಂದಿಗೆ ಸಂವಾದ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೇಳುಗರಾದ ಪ್ರಭಾಕರ್ ವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:15 ಕಿರುನಾಟಕ ಮೆಡಿಕಲ್ ರಿಪೋರ್ಟ್. 9:30 ಮಂಜುಳಗಾನ. 10:00 ಸುಮಧುರ ಹಿಂದಿ ಗೀತೆಗಳನ್ನು ಕೇಳಲಿದ್ದೀರಿ. 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೇಳಿಗಿ ಪಟ್ಟಣದ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸಲಿದ್ದಾರೆ ಕಿರಣ್ ಕುಮಾರ್ ಶೇಖದಾರ್, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಚಿತ್ರಗೀತೆಗಳು 1:20, 1:30 ಚೈತ್ರವನ, ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಿದಿರಿ. 3:00 ಸಖಿ ಸಹಿಯಲ್ಲಿ, 4:00 ಹೆಲೋ ಫರ್ಮಾಯಿಶ್. ಇಂದು ಸಾಯಂಕಾಲ 5:00 ಕೊಂಕಣಿ ಕಾರ್ಯಕ್ರಮ, 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಬಿಕೆ ಸಂತೋಷ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಮಾದೇವಿ ಫಕೀರಯ್ಯ ತಿರುಗಾವಿ ಮತ್ತು ಸಂಗಡಿಗರಿಂದ ಶೋಭಾನೆ ಪದಗಳನ್ನು ಕೇಳಲಿದ್ದೀರಿ. 7:45 ಭಜನೆಗಳು, 8:00 ಸಿರಿಗಂಧ, 8:30 ಭಾವಗೀತೆಗಳನ್ನು ಕೇಳಿದ್ರಿ. 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ, 9:30 ಕನ್ನಡ ಭಾರತಿ ರಷ್ಯನ್

ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀಸಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಭಾನ್. 10 ಗಂಟೆಗೆ ಗೀತಚಂದ್ರಿಕಾ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ.

ಶ್ರೋತೃಗಳು, ಇದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಸಮಯ ಸರಿಯಾಗಿ 6:10. ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಕರು

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಈ ನಂಬಿಕೆ ಅನ್ನುವಂಥದ್ದು ಎಂಥ ಕೆಲಸ ಮಾಡ್ತದೆ ಅಂತ ನನಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಇದು ಸುಮಾರು 25 ವರ್ಷಗಳ ಹಿಂದೆ ಆದಂತಹ ಘಟನೆ. ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ, ಊರಿಗೆ. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದ್ವಿ ರಜೆಗೆ ಅಂತ. ದೊಡ್ಡ ಮನೆ ಅದು, ವಾಡೆ ಅಂತ ಕರೀತಾರೆ ಅಲ್ಲೆಲ್ಲ. ಎಷ್ಟು ದೊಡ್ಡ ಮನೆ ಅಂದರೆ ಮುಂದೆ ಕೂಗಿದರೆ ಹಿಂದಿನ ಅಡುಗೆ ಮನೆಗೂ ಕೇಳಿಸಲ್ಲ, ಅಷ್ಟು ದೊಡ್ಡ ಮನೆ ಅದು. ಆಯಿತು, ಇರೋ ವಾಸ ಮುಗಿತು, ಇನ್ನು ವಾಪಸ್ ಬೆಂಗಳೂರಿಗೆ ಬರಬೇಕು, ಸಾಮಾನೆಲ್ಲ ಹಾಕಬೇಕಲ್ಲ, ಲಗೇಜ್ ತೊಗೊಂಡು ನಾನು ಕಾರ್ ಹತ್ರ ಬರಬೇಕು ಅಂತ ಹೊರಡ್ತಾ ಇದ್ದೆ. ನನ್ನ ಹೆಂಡತಿ ಕೇಳಿದ್ದು, ಮಗ ಇಲ್ಲಿ ಅಂತ. ನನ್ನ ಎರಡನೇ ಮಗ ಪುಟ್ಟ ಹುಡುಗ, 1.5 ವರ್ಷ 2 ವರ್ಷ ಇರಬೇಕು ಅವನಿಗೆ. ಅವನು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ಅವನು? ಊರಿಗೆ ಹೋಗೋತ್ತಿಗೆ ಎಲ್ಲಿ ಹೋದನಪ್ಪ ಇವನು? ಮನೆಯಲ್ಲಿ ಹುಡುಕ್ಬೇಕಲ್ಲ, ಎಲ್ಲಿ ಹೋದ ಹುಡುಕ್ರಿ ಅಂತ ಹೇಳಿದೆ. ಎಲ್ಲ ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ. ನಾನು ಆಯ್ತು ಬಿಡು, ಈ ಸೂಟ್ ಕೇಸ್ ಆದರೆ ಇಟ್ಟು ಬರೋಣ ಅಂತ ಹೇಳಿ 2 ಸೂಟ್ ಕೇಸ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ. ನಿಮ್ಗೆ ಗೊತ್ತಿದೆ, ಹಳ್ಳಿಯಲ್ಲಿ ಈ ವಾಡೆ ಮನೆ ಅಂತಂದರೆ ದೊಡ್ಡ ಬಾಗಿಲು, ಅದ್ರ ಎರಡು ಪಕ್ಕನೂ ದೊಡ್ಡ ಕಲ್ಲಿನ ಕಟ್ಟೆ ಇರ್ತದೆ ಎರಡು ಕಡೆಯೂ. ಅಲ್ಲಿ ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡೋದು ಆಗಲಿ, ರೈತರು ಬಂದ ಕೂತ್ಕೊಳ್ಳೋದಾಗಲಿ ಇರ್ತದೆ. ದೊಡ್ಡ ಕಟ್ಟೆ ಅದು, ಕಲ್ಲಿನ ಕಟ್ಟೆ. ನಾನು ಹೊರಗಡೆ ಬಂದು ನೋಡ್ತೇನೆ, ಎಡಗಡೆ ಕಟ್ಟೆ ಮೇಲೆ ನನ್ನ ಮಗ ನಿಂತ್ಕೊಂಡಿದ್ದಾನೆ. ನಾನು ಒಳಗಡೆ ಕೂಗಿ ಹೇಳಿದೆ, ಇಲ್ಲೇ ಇದ್ದಾನೆ ಬಿಡುವನು ಅಂತ ಹೇಳಿದೆ. ಹೇಳಿ ಅವನ ಕಡೆ ತಿರುಗು ಹೊತ್ತಿಗೆ ಅವನು ಏನು ಮಾಡಿದ ಅಂದರೆ, ಅಪ್ಪ ಅಂದು ಹಾರ್ಕೊಂಬಿಟ್ಟ. ನನಗೆ ಭಯ, ಹಾರ್ಕೊಂಬಿಟ್ಟ ಹುಚ್ಚ. ನಾನು ಹಿಡ್ಕೊಳ್ಳದೆ ಹೋದರೆ ಅವನ ಮುಖ ಹೋಗಿ ಎದುರಿಗಿನ ಕಟ್ಟೆ ಹೊಡೆದ್ರೆ ಏನಾಗಿರ್ಬೇಕು ಮುಖಕ್ಕೆ? ತಕ್ಷಣ ಎರಡೂ ಕೈಯನ್ನು ಸೂಟ್ ಕೇಸ್ ತನಕ ಬೆಳೆಸ್ಬಿಟ್ಟು ಕಪ್ ಅಂತ ಹಿಡ್ಕೊಂಡು ಅಪ್ಕೊಂಬಿಟ್ಟೆ. ಏನೋ ದಡ್ಡ, ಹಿಂಗೆ ಹಾರ್ಕೊಂಬಿಟ್ಟೆ ಅಲ್ಲೋ ನೀನು, ನಾನು ಹಿಡ್ಕೊಳ್ತಿದ್ರೆ ಏನಾಗ್ತಿತ್ತು ಹೇಳೋದು ನಿನಗೆ? ನಿನ್ನ ಮುಖ ಬಡಿತಿರ್ಲಿಲ್ಲ ಹೋಗಿ ಕಟ್ಟೆಗೆ ಅಂತ ಕೇಳಿದೆ. ಮುಗ್ಧವಾಗಿ ಮಗು ನಗು ಹಾಗೆ ಅವ್ನು ನಕ್ಕಬಿಟ್ಟು ಹೇಳಿದ, ನೀನು ಹಿಡ್ಕೊಳ್ತಿ ಅಂತ ನನಗೆ ಖಾತ್ರಿ ಇತ್ತು ಅಂತ. ನೀ ಹಿಡ್ಕೊಳ್ತೀಯ ಅಂತ ಖಾತ್ರಿ ಇತ್ತು ಅಂತ ಹಾರದೆ ಅಂದ. ನನಗೆ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆ ಹುಡುಗನಿಗೆ ಅದೆಷ್ಟು ನಂಬಿಕೆ ಇದೆ ನೋಡಿ, ನಾ ಹಿಡ್ಕೋತೀನಿ ಅಂತ. ಅವ್ನು ಚಿಂತೆನೆ ಮಾಡಲಿಲ್ಲ. ಹಾರ್ಕೊಳ್ಳೋದು ಅವನ ಕೆಲಸ, ಹಿಡ್ಕೊಳ್ಳೋದು ನನ್ನ ಕೆಲಸ. ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಮಗು ಹಾರ್ಕೊಂಡ್ಬಿಡ್ತಲ್ಲ, ನನಗೆ ಬೇರೆ ಹಾದಿ ಇಲ್ಲ, ಹಿಡ್ಕೊಳ್ಳೇಬೇಕು ಅವನ. ಈ ಘಟನೆ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರ್ತು ಸ್ವಲ್ಪ ದಿವಸದ ಮೇಲೆ ಅಂದರೆ, ನಾವು ನಂಬಿಕೆಗಳನ್ನು ಗಟ್ಟಿಯಾಗಿಟ್ಕೊಂಡ ಕೆಲಸ ಆಗ್ತದೆ ಅಂತ. ದೇವರಿದ್ದಾನೆ ಅಂತ ನಂಬ್ಕೋಬೇಕು. ದೇವರಿದ್ದಾನೆ ಅಂತ ಆ ಮಗು ಯಾವ ನಂಬಿಕೆಯಲ್ಲಿ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಹಾರ್ಕೊಳ್ತೋ, ಅದೇ ನಂಬಿಕೆಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಹಾರ್ಕೊಂಡ್ರೆ ಅದು ಭಗವಂತನ ಜವಾಬ್ದಾರಿ, ಹಿಡ್ಕೊಳ್ತಾನೆ. ನನ್ನ ನಂಬಿಕೆ ಇದೆ ಅದು. ಆದ್ರೆ ನಾವು ನಂಬಿಕೆ ಇಲ್ಲದ ಜನ, ದೇವರಿದ್ದಾನೋ ಇಲ್ವೋ, ಹಿಡ್ಕೊಳ್ತಾನೋ ಇಲ್ವೋ, ಅವನೇನು ಬ್ಯುಸಿ ಆಗಿದ್ದಾನೋ, ಮರ್ತು ಬಿಟ್ರೆ ಏನು ಗತಿ ಅಂತ ಹಾರ್ಕೊಂಡ್ರೆ ಯಾರು ಹಿಡ್ಕೊಳ್ಳಲ್ಲ ನಿಮ್ಮನ್ನ. ಅತ್ಯಂತ ಖಚಿತವಾದ ನಂಬಿಕೆಯಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಅದನ್ನಾಗ್ತದೆ ಅಂತ.

0: ದೃಷ್ಟಿಯಲ್ಲಿ ನೋಡುವಂತಹದ್ದು. ಒಂದು ವೈಜ್ಞಾನಿಕವಾಗಿ ನೋಡುವುದಾದ್ರೆ ಖಚಿತವಾದ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬಂದಾಗ ಅಪೂರ್ವವಾದಂತಹ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ, ಆಗ ಯಾವ ಕೆಲಸವೂ ಅಸಾಧ್ಯ ಆಗೋದಿಲ್ಲ. ಎರಡನೇದು, ಭಗವಂತ ಇದ್ದಾನೆ ಅಂತ ನಂಬಿಕೆಯಲ್ಲಿ ಹಾರಿಕೊಂಡಾಗ ಹಿಡ್ಕೊಳ್ಳೋದು ಭಗವಂತನ ಜವಾಬ್ದಾರಿ. ಆದ್ದರಿಂದ ದಯವಿಟ್ಟು ಆ ನಂಬಿಕೆ ನಮ್ಮಲ್ಲಿ, ನಾವು ಮಾಡುವ ಕೆಲಸದಲ್ಲಿ ಆ ಭಗವಂತನಲ್ಲಿ ಇದ್ರೆ ಯಾವ ಕಾರ್ಯ ಕೂಡ ತುಂಬಾ ಸಫಲವಾಗಿ ಆದೀತು ಅನ್ನೋ ನಂಬಿಕೆ ನಂದು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಹಿರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಆವ ಕುಲವಾದರೇನು, ಆವನಾದರೇನು, ಆತ್ಮಭಾವ ಅರಿತ ಮೇಲೆ. ಪುರಂದರದಾಸರ ಒಂದು ಕೃತಿ, ಹಾಡಿದರೆ ಡಿ ಕುಮಾರದಾಸ್.

ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಮಾಡಬಾರದು ನೋಡಿ, ಮಹಿಪತಿದಾಸರ ಒಂದು ಕೃತಿ, ಹಾಡಿದರೆ ಜಯದೇವಿ ಮತ್ತು ಸುಮಂಗಲಾ.

ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತಾ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ

0: ಧನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವೂ ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ ಎರಡು ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ರೈತರಿಗೆ ಸಲಹೆ.
3: ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳಲ್ಲಿ ರಂಜಕವು ಸಾರಜನಕದ ನಂತರ ಒಂದು ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ರಂಜಕ ಕರಗಿಸುವ ಪರಿಣಾಮಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಅಳವಡಿಸಿ ತಯಾರಿಸಿದ ಗೊಬ್ಬರಗಳಿಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಎನ್ನುತ್ತಾರೆ. ಈ ಸೂಕ್ಷ್ಮಾಣು ಜೀವಿಗಳು ಕೆಲವೊಂದು ಆಮ್ಲಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನಲ್ಲಿ ಬೆಳೆಗಳಿಗೆ ಸಿಗದೇ ಇರುವ ಅಥವಾ ಇನ್ನೂ ಕರಗದೇ ಇರುವ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸುವ ರೂಪಕ್ಕೆ ಪರಿವರ್ತನೆಯನ್ನು ಮಾಡುತ್ತೆ. ಸೂಪರ್ ಫಾಸ್ಫೇಟ್ ಮತ್ತು DAP ಇವುಗಳ ಬೆಲೆಯೂ ಹೆಚ್ಚಿರುವುದರಿಂದ ಇವುಗಳ ಬದಲು ನಮ್ಮ ದೇಶದಲ್ಲಿ ಹೇರಳವಾಗಿ ಹಾಗೂ ಕಡಿಮೆ ದರದಲ್ಲಿ ದೊರೆಯುವಂತಹ ಶಿಲಾರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳ ಜೊತೆ ಇದನ್ನು ಉಪಯೋಗಿಸಬಹುದು. ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು ಬೇರು ಶಿಲೀಂಧ್ರ ಅಥವಾ ಮೈಕೋರೈಜಾ ಎಂದು ಕರೆಯುತ್ತಾರೆ. ಈ ಶಿಲೀಂಧ್ರವು ಸಸ್ಯಗಳ ಮೇಲಿನ ಬೇರಿನ ಜೊತೆ ಸಹಜೀವನ ನಡೆಸುತ್ತೆ. ಈ ಸಹಜೀವನದಲ್ಲಿ ಶಿಲೀಂಧ್ರವು ಸಸ್ಯದ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುತ್ತೆ. ಅಂತೆಯೇ ಸಸ್ಯವೂ ಸಹ ಶಿಲೀಂಧ್ರದ ಬೆಳವಣಿಗೆಗೆ ಅಗತ್ಯವಿರುವ ಆಹಾರವನ್ನು ಪೂರೈಸುತ್ತೆ. ಹೀಗೆ ಬೇರು ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಪರಸ್ಪರ ಪ್ರಯೋಜನಕಾರಿಯಾಗುತ್ತೆ. ಈ ಬೇರು ಶಿಲೀಂಧ್ರವು ಪೋಷಕಾಂಶಗಳಾದ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಮಣ್ಣಿನಲ್ಲಿರುವ ರೋಗಾಣುಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಮತ್ತು ರೋಗಾಣುಗಳಿಗೆ ಬೇರಿನೊಳಗೆ ಪ್ರವೇಶಿಸದಂತೆ ತಡೆಯುತ್ತೆ. ಈ ಜೈವಿಕ ಗೊಬ್ಬರವನ್ನು ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಮತ್ತು ಕೃಷಿ ಬೆಳೆಗಳಿಗೆ ಉಪಯೋಗಿಸುವುದರಿಂದ ಸರಾಸರಿ 20-25 ಕಿಲೋಗ್ರಾಂಷ್ಟು ರಂಜಕವನ್ನು ಉಳಿತಾಯ ಮಾಡಬಹುದು. ಈ ಮೈಕೋರೈಜಾ ಅಥವಾ ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು 2 ಕಿಲೋಗ್ರಾಂನಷ್ಟು ಸಸಿ ಮಡಿಗಳಿಗೆ ಬೆರೆಸಿ ಬೀಜಗಳನ್ನು ಹಾಕಬೇಕು. ಈ ಶಿಲೀಂಧ್ರವು ನಾಟಿ ಮಾಡುವ ಮೊದಲೇ ಬೇರಿನೊಳಗೆ ಪ್ರವೇಶಿಸಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುತ್ತೆ. ಸಸಿಗಳನ್ನು ಪಾಲಿ ಬ್ಯಾಗ್ಗಳಲ್ಲಿ ಬೆಳೆಯುವಾಗ 10-15 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ಶಿಲೀಂಧ್ರವು ಬೇರಿನೊಳಗೆ ಪ್ರವೇಶ ಮಾಡಿ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಒದಗಿಸುತ್ತೆ. ಇನ್ನು ಕೃಷಿಯಲ್ಲಿ ಲಭ್ಯವಾಗುವಂತಹ ಅನೇಕ ರೀತಿಯ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಕಾಂಪೋಸ್ಟ್ ಅನ್ನು ಕೂಡ ತಯಾರಿಸಬಹುದು. ಇದು ಒಂದು ರೂಢಿಯಲ್ಲಿರುವಂತಹ ಪದ್ಧತಿ. ಈಗ ಸದ್ಯ ಇರುವ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಾಗಲು ಸುಮಾರು 10-12 ವಾರ ಸಮಯ ಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಕಾಂಪೋಸ್ಟ್ ತಯಾರಿಸುವಾಗ ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಿದರೆ ಬಹಳ ಬೇಗ, ಅಂದರೆ 6-7 ವಾರಗಳಲ್ಲಿ ಒಳ್ಳೆಯ ಕಾಂಪೋಸ್ಟ್ ತಯಾರಿಸಬಹುದು. ಹಾಗಿದ್ರೆ ಈ ಜೈವಿಕ ಗೊಬ್ಬರಗಳನ್ನು ಹೇಗೆ ಉಪಯೋಗಿಸುವುದು? ಮೊದಲು ಕಡ್ಡಿ ಕೂಡಿ ಹಾಕಿ ಒಂದು ಅಂಗುಲ ಉದ್ದಕ್ಕೆ ಕತ್ತರಿಸಿ ಅದರ ಮೇಲೆ ಈ ಜೈವಿಕ ಗೊಬ್ಬರವನ್ನು 25-30 ಕಿಲೋಗ್ರಾಂನಷ್ಟು ಸಗಣಿಯನ್ನು 50-60 ಲೀಟರ್ ನೀರಿನೊಂದಿಗೆ ಬೆರೆಸಿ ಇದನ್ನು ತ್ಯಾಜ್ಯ ವಸ್ತುಗಳ ಮೇಲೆ ಹಂತ ಹಂತವಾಗಿ ಸಿಂಪಡಿಸಬೇಕು ಮತ್ತು ಅದಕ್ಕೆ ಬೇಕಾಗುವ ತೇವಾಂಶವನ್ನು ಒದಗಿಸಿದರೆ ಸಾವಯವ ಪದಾರ್ಥಗಳು ಬೇಗನೆ ಕೊಳೆತು ಒಂದು ಒಳ್ಳೆಯ ಪೋಷಕಾಂಶ ಭರಿತ ಕಾಂಪೋಸ್ಟ್ ಗೊಬ್ಬರವಾಗುತ್ತೆ. ಈ ರೈಸೋಬಿಯಂ, ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಬೀಜಗಳಿಗೆ ಲೇಪಿಸುವುದರ ಮೂಲಕ ಅಥವಾ ನೇರವಾಗಿ ಮಣ್ಣಿಗೆ ಹಾಕುವುದರ ಮೂಲಕ ಸಸ್ಯಗಳ ಬೇರುಗಳಿಗೆ ಉಪಚರಿಸುವುದರ ಮೂಲಕ ಇದನ್ನು ಉಪಯೋಗಿಸಬಹುದು. 1 ಲೀಟರ್ ನೀರಿನಲ್ಲಿ

0: 150 ಗ್ರಾಂ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ ನಂತರ 5 ರಿಂದ 10 ನಿಮಿಷ ಕುದಿಸಿ ಅಂಟು ದ್ರಾವಣವನ್ನು ತಯಾರಿಸಬೇಕು. 10 ಕಿಲೋಗ್ರಾಂ ಬೀಜಕ್ಕೆ 4 ಲೀಟರ್ ದ್ರಾವಣ ಬೇಕಾಗುತ್ತೆ. ಮತ್ತೆ ಅಂಟು ದ್ರಾವಣ ಪೂರ್ಣ ತಣ್ಣಗಾದ ಮೇಲೆ ಅದರಲ್ಲಿ 1 ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕಿ ಕಲಸಿ ಎಕರೆಗೆ ಬೇಕಾಗುವ ಬೀಜದ ಮೇಲೆ ಸುರಿದು ಬೀಜಗಳಿಗೆ ಸರಿಯಾಗಿ ಮತ್ತು ಸಮನಾಗಿ ಲೇಪಿಸಬೇಕು. ಇನ್ನು ಸಸಿಗಳನ್ನು ಮಡಿಗಳಿಂದ ಕಿತ್ತು ಹೊಲದಲ್ಲಿ ನಾಟಿ ಮಾಡುವಾಗ ಮೊದಲು ಸಸಿಗಳ ಬೇರುಗಳನ್ನು ನೀರಿನಲ್ಲಿ ತಯಾರಿಸಿದ ಜೈವಿಕ ಗೊಬ್ಬರದಲ್ಲಿ ಅದ್ದಿ ಕೂಡಲೇ ನಾಟಿಯನ್ನು ಮಾಡಬೇಕು. ಈ ಪದ್ಧತಿಯು ಕಾಯಿಪಲ್ಲೆ ಬೆಳೆ, ಭತ್ತ, ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳಲ್ಲಿ ಉಪಯೋಗಿಸೋದು ಅನುಕೂಲ. ಜೈವಿಕ ಗೊಬ್ಬರದ ಪುಡಿಯನ್ನು ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಬಿತ್ತುವ ಸಾಲುಗಳಲ್ಲಿ ನೇರವಾಗಿ ಹಾಕಬೇಕು. ಸಾಮಾನ್ಯವಾಗಿ ಕಬ್ಬಿನ ಬೆಳೆಗಳಲ್ಲಿ ಈ ವಿಧಾನವನ್ನು ಹೆಚ್ಚು ಅನುಸರಿಸುತ್ತಾರೆ. ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವಾಗ ಕೆಲವೊಂದು ಅಂಶವನ್ನು ಗಮನಿಸಬೇಕು. ಇದನ್ನು ತಂಪಾದ ಒಣಹವೆಯಲ್ಲಿ ಶೇಖರಿಸುವುದರ ಜೊತೆಗೆ ನೇರವಾಗಿ ಬಿಸಿಲು ಮತ್ತು ಶಾಖ ತಟ್ಟದಂತೆ ಎಚ್ಚರ ವಹಿಸಬೇಕು. ಪ್ಯಾಕೆಟ್ನ ಮೇಲೆ ನಮೂದಿಸಿದ ಅವಧಿ ಮುಗಿಯುವುದಕ್ಕೆ ಮೊದಲು ಮತ್ತು ನಮೂದಿಸಿದ ಬೆಳೆಗೆ ಮಾತ್ರ ಉಪಯೋಗಿಸಬೇಕು. ಅಂಟು ದ್ರಾವಣದಲ್ಲಿ ಜೈವಿಕ ಗೊಬ್ಬರವನ್ನು ಕಲಿಸುವಾಗ ಅಂಟು ದ್ರಾವಣ ಬಿಸಿಯಾಗಿರಬಾರದು ಹಾಗೂ ಬೀಜಗಳಿಗೆ ಲೇಪಿಸುವಾಗ ಬೀಜದ ಕವಚಕ್ಕೆ ಧಕ್ಕೆಯಾಗದಂತೆ ಜಾಗ್ರತೆಯನ್ನು ವಹಿಸಬೇಕು. ಜೈವಿಕ ಗೊಬ್ಬರಗಳು ನೇರವಾಗಿ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳೊಂದಿಗೆ ಸಂಪರ್ಕ ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಮಾನಹೀನ ಅಭಿಮಾನವೇಕೆ, ಪುರಂದರದಾಸರ ಕೃತಿ, ವೃಂದಗಾನದಲ್ಲಿ

ಗಾನಸುಧಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ, ಮೋಹನದಾಸರ ಕೃತಿ, ವೃಂದಗಾನದಲ್ಲಿ.

ಅನಸುದಿ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: अभवन्। दक्षिण दिल्ली आरक्षी विभागस्य उपायुक्तः अनंत मित्तलः अवोचत् यत् अग्निशमन विभागस्य अष्टभिः वाहनैः सह अग्निः नियन्त्रितः। आरक्षिणाम् अग्निशमनस्य तथा अन्य आपत्कालिक सेवानां संयुक्त प्रयत्नैः 40 अधिकाः जनाः सुरक्षित रूपेण उद्धृताः, चिकित्सोपचारार्थं च चिकित्सालयेषु प्रेषिताः। प्रधानमंत्री नरेंद्र मोदी घटनामुद्दिश्य गहनं दुःखं व्यक्तीकृतवान्। राष्ट्रपतिः द्रौपदी मुर्मुः, उपराष्ट्रपतिः सीपी राधाकृष्णन्, गृहमंत्री अमित शाहः तथा दिल्ली राज्यस्य मुख्यमंत्री रेखा गुप्ता अपि अस्मिन् दुःखदे घटनाक्रमे शोकं प्रकटितवन्तः। सर्वैः नेतृभिः शोक संतप्त परिवारान् प्रति गहन संवेदना व्यक्तीकृता। इति वार्ताः।
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ ಕರೆ ಮಾಡಿ ಹಾಡಬಹುದು. ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
3: 2253445,
2: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾದ್ರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ ಇದು, ಹೊಸ ಜನರೇಷನ್ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೆ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6 ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ.

0: ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು, ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
4: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೇನೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ದತೆ ಮಾಡಿಕೊಂಡಿವೆ. ಕೋಲಾರ

0: ಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30-ಜುಲೈ 29 ಮತಗಟ್ಟೆಗಳ ರಾಷನಲೈಜೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5 ಪ್ರಕಟಿಸಲಾಗುವುದು. ಆಗಸ್ಟ್ 5-ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಲಘು ಸಂಗೀತ ಕಾರ್ಯಕ್ರಮ. ಸುನೀತಾ ಆನಂದ ಸ್ವಾಮಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ. ನಾನಾ ಎಂಬುದು ನಾನಲ್ಲ, ಈ ಮನುಷ್ಯ ಜನ್ಮವೂ ನಾನಲ್ಲ. ಶಿಶುನಾಳ ಶರೀಫರ ಒಂದು ರಚನೆ.

ಸುನೀತಾ ಆನಂದ್ ಸ್ವಾಮಿಯವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ನಾನಾ ವಿದ್ಯೆಯ ಕಲಿತದಾಯಿತಲ್ಲ, ಶಿಶುನಾಳ ಶರೀಫರ ಒಂದು ರಚನೆ.

0: ಪುಟ್ಟು ಅಲ್ಲ ಅವನು
1: ಇಲ್ಲಿ ನೋಡಿ ಇಲ್ಲಿ ಏನ್ ತಂದಿ ನೋಡಿ ನಿನಗಾಗಿ
0: ಯಾಕೆ ಪುಟ್ಟು ನನ್ ಕೂಡ ಮಾತಾಡುದಿಲ್ಲ
2: ನೀನು ಬನ್ನಿ ತಂದಿದ್ದೆ ಬೇಡ ಸರಿ ದೂರ
1: ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ
2: ನೀ ತಂದಿದ್ದೇನು ಬೇಡ
1: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ
2: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ
1: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬಲ್ಲ ಚುಟ್ಟಲ್ ವಾಸನೆ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈತ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ
1: ಆಯ್ತು ಆಯ್ತು ಇವತ್ತು ನನ್ ಕಣ್ ತೆರಿತು ಪುಟ್ಟ ಇವತ್ತು ನನ್ ಕಣ್ ತೆರಿತು
2: ನನ್ ಶಾನೇಪ್ಪ ಹಂಗ್ ಬಜನ

ಶ್ರೋತೃಗಳ ಇಂದು ಬೆಳಿಗ್ಗೆ 9:15 ಕಿರುನಾಟಕ ಮೆಡಿಕಲ್ ರಿಪೋರ್ಟ್ ಪ್ರಸಾರವಾಗಲಿದೆ. ರಚನೆ ಭೋಜರಾಜ್ ಸತ್ಯಮಠ್, ಪ್ರಸ್ತುತಿ ಚನ್ನಪ್ಪ ವೆಂಗೇರಿ.

ಇಂದು ಸಾಯಂಕಾಲ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿಗಳಾದ ಬಿ ಕೆ ಸಂತೋಷ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಕಾರವಾರ. ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ಧಿ ಪಾಲುದಾರಿಕೆ, ಸಾಮರ್ಥ್ಯವೃದ್ಧಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್

0: ಬೌದ್ಧಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ಧಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾಸ್ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019ರ ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024ರ ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20

21-15 ಅಂತರದಲ್ಲಿ ಸೋಲಿಸುವ ಮೂಲಕ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಗಮನಾಂಕ 102.3 ಮೆಗಾಹರ್ಸ್ಗಳು. ಶ್ರೋತೃಗಳೀಗ ಚಿತ್ರಗೀತೆಗಳು.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಚೈತ್ರದ ಚಂದ್ರಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಒದಗಿಸಿದವರು ಎಸ್ ನಾರಾಯಣ. ಮುಂದೆ ಕೇಳಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಜಯಂತ್ ಕಾಯ್ಕಿಣಿ ಅವರ ಒಂದು ರಚನೆ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ತಂತ್ರಜ್ಞಾನದ ಬೆಳವಣಿಗೆ ಆಕಾಶವಾಣಿಯ ಅಭಿವೃದ್ಧಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಎಫ್ಎಂ ತಂತ್ರಜ್ಞಾನ ರೇಡಿಯೋ ಕ್ಷೇತ್ರಕ್ಕೆ ವರದಾನವಾದ ನಂತರ ಸಂಗೀತ ಪ್ರಸಾರಕ್ಕೆ ಸೂಕ್ತವಾದ ಈ ತಂತ್ರಜ್ಞಾನ ಚಲನಚಿತ್ರ ಗೀತೆಗಳು, ಲಘು ಸಂಗೀತ, ಶಾಸ್ತ್ರೀಯ ಸಂಗೀತ, ಪಾಶ್ಚಾತ್ಯ ಸಂಗೀತವನ್ನು ಆಧರಿಸಿದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು ಹಾಗೂ ಆ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲು ಸಹಾಯವಾಯಿತು. ಯುವಜನತೆಗೆ ಈ ಸಂಗೀತ ಅಥವಾ ಈ ಎಫ್ಎಂ ವಾಹಿನಿ ಸಂಗಾತಿಯಾಯಿತು, ಅವರ ಆಶೋತ್ತರಗಳ ವೇದಿಕೆಯಾಯಿತು, ಅಭಿವ್ಯಕ್ತಿಯ ಮಾಧ್ಯಮವಾಯಿತು. ಇನ್ನೂ ಒಂದು ಪ್ರಮುಖ ಅಂಶವೆಂದರೆ ಭಾರತದಲ್ಲಿ ನಗರಗಳಲ್ಲಿ ಇತರ ಮಾಧ್ಯಮಗಳ ಪ್ರಭಾವದಿಂದ ಆಕಾಶವಾಣಿಯ ಮುಖ್ಯವಾಹಿನಿ ತನ್ನ ಕೇಳುಗರನ್ನು ಕಳೆದುಕೊಳ್ಳಲು ಆರಂಭಿಸಿದ ಅಥವಾ ಆ ಭಯದ ನೆರಳನ್ನು ಅನುಭವಿಸಲು ಆರಂಭಿಸಿದ ಸಂದರ್ಭದಲ್ಲಿ ಎಫ್ಎಂ ಕೇಂದ್ರಗಳು ಪ್ರಾರಂಭವಾದವು. ಮಧ್ಯಮ ಹಾಗೂ ಕೆಳವರ್ಗದವರಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದ ರೇಡಿಯೋ ಪ್ರಸಾರ ಉಳ್ಳವರ ವರ್ಗಕ್ಕೂ ವಿಸ್ತರಿಸಿ ರೇಡಿಯೋ ಕೇಳುವುದು ಒಂದು ಪ್ರತಿಷ್ಠೆಯಾಯಿತು. ಕಾಲಕ್ರಮೇಣ ಆದ ತಾಂತ್ರಿಕ ಬೆಳವಣಿಗೆಗಳಿಂದ ಮೀಡಿಯಂ ವೇವ್ನಲ್ಲಿ ಸಂಗೀತದ ಮಾಧುರ್ಯ ಪೂರ್ತಿಯಾಗಿ ಹೊಮ್ಮಲು ವಿಫಲವಾದದ್ದನ್ನು ಗುರುತಿಸಿ ತಮ್ಮ ನೆಚ್ಚಿನ ಚಿತ್ರಸಂಗೀತ ಕೇಳಿ ಆಸ್ವಾದಿಸಲು ಇತರ ಪರಿಕರಗಳಿಗೆ ಮೊರೆ ಹೋಗಬೇಕಾಯಿತು. ಆಗ ಜನಪ್ರಿಯಗೊಂಡ ಎಫ್ಎಂ ತಂತ್ರಜ್ಞಾನ ಸ್ಪಷ್ಟ ಹಾಗೂ ಸುಮಧುರ ಪ್ರಸಾರದೊಂದಿಗೆ ಎಲ್ಲರ, ಅದರಲ್ಲೂ ಯುವಜನತೆಯ ನೆಚ್ಚಿನ ಸಂಗಾತಿಯೇ ಆಯಿತೆಂದರೆ ಅತಿಶಯೋಕ್ತಿಯಲ್ಲ. ಇಲ್ಲಿನ ಕಾರ್ಯಕ್ರಮಗಳೂ ಕೂಡ 21ನೇ ಶತಮಾನದ ಯುವಜನರ ಆಶೋತ್ತರಗಳಿಗೆ ಪೂರಕವಾಗಿ ಸಂಯೋಜಿತವಾಗುತ್ತಿದ್ದವು. ಇದರಿಂದ ಅವರು ರೇಡಿಯೋಕ್ಕೆ ಹೆಚ್ಚು ಆಕರ್ಷಿತವಾಗುವಂತಾಯಿತು. ರೇಡಿಯೋ ಮತ್ತೆ ಆಧುನಿಕ ಕಾಲದ ಮಾಧ್ಯಮವಾಗಿ ಹೊರಹೊಮ್ಮಿತು. ಎಫ್ಎಂ ರೇನ್ಬೋ ಇಂದು ಬಹಳ ಪ್ರಖ್ಯಾತವಾಗಿರುವ ವಾಹಿನಿ. ದೇಶದಾದ್ಯಂತ ಈಗ ಭಾರತದಲ್ಲಿ 411 ಎಫ್ಎಂ ಪ್ರೇಷಕಗಳು ಕಾರ್ಯನಿರತವಾಗಿವೆ. ಇವುಗಳಲ್ಲಿ ಎಫ್ಎಂ ರೇನ್ಬೋ ಕೇಂದ್ರಗಳು ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು, ಲಖನೌ, ಪಣಜಿ, ಜಲಂಧರ್, ಕಟಕ್, ಕೊಡೈಕೆನಾಲ್, ತಿರುಚಿರಾಪಳ್ಳಿ, ಕೊಯಮತ್ತೂರು, ಹೈದರಾಬಾದ್, ವಿಶಾಖಪಟ್ಟಣ ಮತ್ತು ವಿಜಯವಾಡಗಳಲ್ಲಿ ಇವೆ. ದೆಹಲಿ ರೇನ್ಬೋ ಕೇಂದ್ರವನ್ನು ಮಸ್ಸೂರಿ, ಅಲಿಘರ್, ಕಸೌಲಿ, ಕರ್ಸಿಯಾಂಗ್, ಶಿಲಾಂಗ್ ಕೇಂದ್ರಗಳು ಸಹ ಪ್ರಸಾರ ಮಾಡುತ್ತವೆ. ಈ ಕೇಂದ್ರಗಳು ಪ್ರಮುಖವಾಗಿ ಚಿತ್ರಗೀತೆಗಳು, ಪಾಪ್ ಸಂಗೀತ, ಶಾಸ್ತ್ರೀಯ ಮತ್ತು ವಾರ್ತಾ ಮುಖ್ಯಾಂಶಗಳನ್ನು ಆರಂಭದ ದಿನಗಳಲ್ಲಿ ಪ್ರಸಾರ ಮಾಡುತ್ತಿದ್ದವು. ಈ ವಾಹಿನಿಗಳ ಜನಪ್ರಿಯತೆಗೆ ಹಲವು ಪ್ರಮುಖ ಕಾರಣಗಳಿವೆ. ಇವು ಅತ್ಯುತ್ತಮ ಪ್ರಸಾರ ಗುಣಮಟ್ಟವನ್ನು ಹೊಂದಿದ್ದು ಇತರ ಶಬ್ದಗಳ ಅಡಚಣೆಗಳಿಂದ ಮುಕ್ತವಾಗಿವೆ. ಇವುಗಳ ದಿನವಹಿ ಪ್ರಸಾರ ಕೇಳುಗರಿಗೆ ಲಭ್ಯವಿದ್ದು ಅವರ ಬಿಡುವಿನ ವೇಳೆಯಲ್ಲಿ ಕೇಳುವ ಅವಕಾಶವನ್ನು ಕಲ್ಪಿಸುತ್ತವೆ. ಕೇಳುಗರ ಆಶೋತ್ತರಗಳಿಗೆ ಸ್ಪಂದಿಸುವ, ಇಂದಿನ ಬದಲಾದ ಸನ್ನಿವೇಶಕ್ಕೆ ಹೊಂದುವ ಕಾರ್ಯಕ್ರಮಗಳು ಈ ವಾಹಿನಿಗಳ ವೈಶಿಷ್ಟ್ಯ. ಆರಂಭದಲ್ಲಿ 4 ತಾಸುಗಳ ಪ್ರಸಾರ ಆರಂಭಿಸಿದ ಎಫ್ಎಂ ಈಗ 17 ತಾಸುಗಳ ಪ್ರಸಾರವನ್ನು ಮಾಡುತ್ತಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಪ್ರಸಾರ ಮಾಡುತ್ತಿರುವ ಖಾಸಗಿ ವಾಹಿನಿಗಳಿಗೆ ಸರಿಸಮನಾಗಿ ಸೇವೆ ನೀಡುತ್ತಿರುವ ಎಫ್ಎಂ ರೇನ್ಬೋ ಆಕಾಶವಾಣಿಯ ಜನಪ್ರಿಯ ಹಾಗೂ ಯಶಸ್ವಿ ಸೇವೆ ಎನ್ನಬಹುದು. ಗಂಟೆಗೊಮ್ಮೆ ವಾರ್ತಾ ಪ್ರಸಾರವಾಗುವುದು ಈ ವಾಹಿನಿಗಳ ಇನ್ನೊಂದು ವೈಶಿಷ್ಟ್ಯ.
0: ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ

0: ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಸಮಯ 8:35.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
4: ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಜಾಂಪಣ್ಣ ಆಶಿಹಾಳ್.
3: ನಿನ್ನ ಕಂಡಾಗ ಸಂತೋಷವೇನು.
5: ವೈಯಕ್ತಿಕವಾಗಿ ನಿಮ್ಮ ಒಂದು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕಂದ್ರೆ ಏನೇನು ಮಾಡ್ತಿದ್ರಿ
6: ಸರ್? ಇದು ಅಲ್ಲಿ ಬ್ಯಾಂಕಲ್ಲಿ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಬಟ್ ಹೆಚ್ಚಿಗೆ ಅವಧಿ ಕೆಲಸ ಕಾರ್ಯಗಳೇ ಆಗ್ತಾ ಇತ್ತು. ಮನೆ ಕಡೆ ಸ್ವಲ್ಪ ಅವಧಿ ಕೊಡೋದು ಕಡಿಮೆ ಆಗುತ್ತೆ ಇದು, ಯಾಕೆಂದ್ರೆ ಹೊತ್ತು ಗೊತ್ತಿಲ್ಲದೆ ದುಡಿಬೇಕಾಗುತ್ತೆ ಬ್ಯಾಂಕ್ನಲ್ಲಿ. ಅದು ಈ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇದರಲ್ಲಿ ನಾವು ಇದು ಮಾಡಕ್ ಆಗಲ್ಲ.
5: ಮನೆ ಕಡೆ ಆಗಿಲ್ಲ. ನಿವೃತ್ತಿ ಹೊಂದ ನಂತರ ಈಗ ಇದನ್ನಾಗಿ ಸಾಕಷ್ಟು ಸಮಯ ನೀಡ್ತಾ ಇದ್ದೀರಿ
6: ಸರ್. ನಿಜ ಸರ್ ಅದು
5: ಅಲ್ವಾ?
6: ಈಗ ಹೌದು, ನಾವು ಆ ಒಂದು ಅವರು ನಮಗೋಸ್ಕರ ಬೆಳಗ್ಗೆ ಡಬ್ಬಿಲ್ ಕೊಟ್ಟು ಕಳಿಸಿರ್ತಾರೆ, ನಾವು ಬಾಗಲಕೊಳ್ಳಿ ಅಂತ ಹೇಳಿ ಬಂದಿರ್ತೀವಿ. ಈಗ ಅವರು ಸ್ವಲ್ಪ ಋಣ ಸಂದಾಯ ಮಾಡ್ಲೇಬೇಕಾಗತ್ತೆ.
5: ಓದಿನ ದಿನಗಳು ನೀವು ಏನು ಓದಿದ್ರಿ
6: ಸರ್? ನನ್ನ ವಿದ್ಯಾಭ್ಯಾಸ ದಾವಣಗೆರೆಯಲ್ಲಾಯ್ತು. ಅಲ್ಲಿ ನಾನು ಡಿಆರ್ಎಂ ಕಾಲೇಜ್ ಅಂತ.
5: ಯಾಕೆ ಅಲ್ಲಿ ಓದಿದ್ರಿ?
6: ಅಲ್ಲಿ ನಮ್ಮ ತಂದೆಯವರು ಅಲ್ಲೇ
5: ಕೆಲಸದಲ್ಲಿದ್ದರು.
6: ಅವರು ಒಂದು ಸಿನಿಮಾ ಚಿತ್ರಮಂದಿರದ ಮ್ಯಾನೇಜರ್ ಆಗಿದ್ರು. ಒಂದು 45-50 ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ
5: ಅಲ್ವಾ?
6: ಮಾಡಿದ್ದಾರೆ. ಅವರು ಕಷ್ಟ ದಿನಗಳು ಇತ್ತು ಅವರಿಗೆಲ್ಲ.
5: ಸೊ ನೀವು ಅಪ್ಪನ ಕೆಲಸ ಅದು ಆಯ್ತು, ನಂತರ ನೀವು ಕೆಲಸಕ್ಕಂತ ಈ ಸಹಕಾರಿ ಬ್ಯಾಂಕ್?
6: ನಾನು ಆಮೇಲಿಂದ ಅಲ್ಲಿ ಓದ್ದೆ, ಬಿಎಸ್ಸಿ ಮಾಡಿದೆ.
5: ಮತ್ತೆ ಮುಂದೆ
6: ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು
5: ಆಗ್ತಿದ್ದಂಗೆ ಕೆಲಸಕ್ಕೆ ಸೇರ್ಕೊಂಡ್ರ?
6: ಇಲ್ಲ ಇಲ್ಲ, ಮಧ್ಯ ಗ್ಯಾಪ್ ಆಯ್ತು. ನಾನು ಹೀಗೆ ಸಾಕಷ್ಟು ಅರ್ಜಿಗಳನ್ನ ಹಾಕೊಂಡು ಮಾಡಿದೆ
5: ಕೆಲಸಕ್ಕಾಗಿ, ಹುಡುಕಾಟ ನಡೆಸಿ.
6: ಹೌದು, ಇಲ್ಲಿ ಅವಾಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಇದನ್ನ ಬಿಎಸ್ಸಿ ಆದವರಿಗೆ ಕರೆದ್ರು ತುಮಕೂರು. ಕಳಿಸಿರು ಬಟ್ ಅದೇನು ರಿಜೆಕ್ಟ್ ಆಗ್ಬಿಡ್ತು ಅದನ್ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಆಕಾಶವಾಣಿಲಿ ಕರೆದಿದ್ರು ಟ್ರಾನ್ಸ್ಮಿಷನ್ ಬಿಎಸ್ಸಿ ಪಿಸಿಎಂ ಆದವರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ. ಅದೆಲ್ಲ ಮಾಡಿದೆ, ಇಲ್ಲೂ ಕೆಲವೆಲ್ಲ ಈ ಪೋಸ್ಟ್ ಗಳಿಗೆ ಹಾಕೊಂಡಿದ್ದೆ
5: ಅಲ್ವಾ
6: ಇಲ್ಲಿ ಸಂಖ್ಯೆ. ಸೊ ಹಂಗಾಗಿ
5: ಆಗಿಲ್ಲ, ಒಟ್ಟಾರೆ ಪ್ರಯತ್ನ ಮಾಡಿದಿರಿ, ಆಕಾಶವಾಣಿಯಲ್ಲಿ ಸೇರಬೇಕು ಅಂತ ಕೂಡ ನಡೆಸಿದ್ರಿ ಪ್ರಯತ್ನ?
6: ನಡೆಸಿದ್ರಿ, ಮಾಡಿದ್ರಿ. ಇದು ಇವತ್ತಿಗೂ ಇದ್ರದ್ದು ಒಲವು ಹೋಗಿಲ್ಲ ನನಗೆ.
5: ಆಕಾಶವಾಣಿ ಸಂಪರ್ಕ ನಿರಂತರವಾಗಿ ಇಟ್ಕೊಂಡಿದ್ದೀರಿ.
6: ಹೌದು, ಆಮೇಲೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಆಕಾಶವಾಣಿ ಕೇಳಿ. ಮೊಬೈಲ್ ಅಲ್ಲೇ ಗೌರ್ಮೆಂಟ್ ನೋರು ನಿಮಗೆ 400-500 ಸ್ಟೇಷನ್ ಗಳನ್ನ.
5: ಹೌದು,
6: ಈಗ ಮಿಂಚು ಗುಡುಗು ಸಿಡ್ಲಾದ್ರೆ ನಿಮಗೆ ಇದರಲ್ಲಿ ಅನಲಾಗ್ ಟ್ರಾನ್ಸಿಸ್ಟರ್ ಅಲ್ಲಿ ಕಟಕಟ ಅನ್ನತ್ತೆ, ಅದು ಕ್ಯಾಚ್ ಆಗುತ್ತೆ, ಹಿಡಿಯಲ್ಲ. ಈ ಮೊಬೈಲ್ ಅಲ್ಲಿ ಕ್ಲಿಯರ್ ಆಗುತ್ತೆ ಎಲ್ಲಾ ಸ್ಟೇಷನ್. ಹಿಂಗ್ ಒತ್ತಿದ್ರೆ ಸಾಕು, ರಸ್ತೆಯಲ್ಲಿ ನೀವು ಕೇಳ್ಕೊಂಡು ಹೋಗ್ಬೋದು. ಆ ನ್ಯೂಸ್ ಆನ್ ಏರ್ ಆಪ್ ಮಾಡಿರೋ ಸರ್ಕಾರ ಆಕಾಶವಾಣಿ ಒಂದು ಶ್ಲಾಘನೀಯ ಕಾರ್ಯ ಅದು
5: ಅಲ್ವಾ?
6: ಆ ಒಂದು ನಾನು ಅಚೀವ್ಮೆಂಟ್ ನಾನು ನೋಡಿರ್ಲಿಲ್ಲ ಮೊಬೈಲ್ ಅಲ್ಲಿ. ನಾವು ನೋಡ್ತೀವಿ ಅಂತ ಈಗ ತಿರ್ಗಿಸ್ಕೊಂಡು
5: ಆಕಾಶವಾಣಿಗಳು ಒಂದೇ ಕಡೆ ಬರುತ್ತೆ ಅನ್ನೋದು
6: ಸರ್. ಈಗಲೂ ಮನೆಯಲ್ಲಿ ಟ್ರಾನ್ಸಿಸ್ಟರ್ ನಾನು ತಿರುಗಿಸ್ತಿದ್ದಾಗ ಬೆಂಗಳೂರು ಒಂದು ಕ್ಲಿಯರ್ ಆಗಿ ಬರುತ್ತೆ, ಸುತ್ತಮುತ್ತ ಯಾವ್ದಾದ್ರು ಫೀಬಲ್ ಆಗಿ ಬರುತ್ತೆ. ಧಾರವಾಡ ಒಂದು ಕೇಳ್ತೀನಿ ನಾನು, ಆಕ್ಚುಲಿ ಇಲ್ಲಿದ್ ಬರುತ್ತೆ ಅಂದ್ರೆ ಅದು ಅಷ್ಟು ನೀವು ಒದ್ದಾಡ ಬದಲ ನೀವು ಮೊಬೈಲ್ ಅಲ್ಲೇ ಇದೆ ಅಲ್ಲ, ಯಾವುದೇ ಒಂದು ಫಿಲ್ಟರ್ ಆಗ್ಬಿಟ್ಟು ಬರುತ್ತಿದ್ರಲ್ಲ. ಸೊ ಹಂಗಾಗಿ
5: ಆಕಾಶವಾಣಿ ಕೇಳುವಂತ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ದೆ
6: ಸರ್. ನನ್ನ ಕೆಲಸದಲ್ಲಿ ಇದ್ದಾಗಲೂ ಆಕಾಶವಾಣಿ ಕೇಳುವಂತ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಆಮೇಲೆ ಒಂದ್ಸರಿ ನಾನು ಬಂದು ಶ್ರೋತೃ ಬೃಂದಾವನ ನಡೆಸ್ಕೊಟ್ಟಿದ್ದೆ. ಶ್ರೋತೃ ಬೃಂದಾವನ ಅಂತ ವಿವಿಧ ಭಾರತಿಯಲ್ಲಿ ಬರ್ತಾ ಇತ್ತು ಸರ್, ಶುಕ್ರವಾರ ಬರ್ತಾ ಇತ್ತು. ಅದನ್ನ ಅವಾಗ ಯಾರೋ ಇದ್ರು, ಅವಾಗ ಬಂದು ಒಂದ್ ಚಿಕ್ಕ ಸಂಭಾವನೆ ಕೊಟ್ಟಿದ್ರು. ಆ ಸಂಭಾವನೆಯಲ್ಲಿ ಒಂದು ಸಣ್ಣದೊಂದು ಪಾಕೆಟ್ ಟ್ರಾನ್ಸಿಸ್ಟರ್ ತಗೊಂಡೆ ನಾನು.
5: ಹೌದು,
6: ಆಮೇಲೆ 2000 ಶ್ರೋತೃ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ರು ನನಗೆ ಆಕಾಶವಾಣಿಯಿಂದ. ಅವಾಗ ಶ್ರೀಮತಿ ಕೆಎಸ್ ನಿರ್ಮಲಾ ದೇವಿ ಅವರಿದ್ರು, ಅವ್ರು ಬಂದು ಇದನ್ನ ಕೊಟ್ಟು ಆಮೇಲೆ ಅದೊಂದು ಇಂಟರ್ವ್ಯೂ ಮಾಡಿ ಮಾಡಿದ್ರು, ಆಮೇಲಿಂದ ಎಲ್ಲ ಆಯ್ತು.
5: ಹೌದಾ? ಆಕಾಶವಾಣಿ ಶ್ರೋತೃ ಸಂಘವನ್ನು ಕೂಡ ನೀವು ಇವಾಗ ಹೊಡ್ಕೊಂಡ್ಬಿಟ್ಟಿದ್ದೀವಿ?
6: ಮಾಡ್ತಾ ಇದೀವಿ ಸರ್. ಆಕಾಶವಾಣಿ ಶ್ರೋತೃ ಸಂಘ ಏನು ಅಂದ್ರೆ ಹೆಚ್ಚಿಗೆ ನಾವು ಇನ್ನು ಆಕಾಶವಾಣಿ ಪ್ರಚಾರ ಮಾಡೋಣ ಅನ್ನೋ ಉದ್ದೇಶ ಇದೆ. ಕರೆಸ್ಬಿಟ್ಟು ಎಲ್ಲಾರನ್ನು ಇದ್ ಮಾಡಿ ಶ್ರೋತೃಗಳನ್ನ ಕೇಳಿ, ಎಲ್ಲಾರು ಕೇಳೋ ಅಭ್ಯಾಸ ಬೆಳಿಬೇಕು.
5: ಹೌದು,
6: ನೋಡಿ ನೋಡಿ ನೋಡಿ ಎಷ್ಟು ಅಂತ ನೋಡಿ. ನಾವು ನೋಡೋದ್ ಬೇಡ ಅನ್ನಲ್ಲ, ಕೇಳೋದ್ ಕೂಡ ಸಿಗೋ ಆನಂದ ಯಾವತ್ತೂ ನಿಮ್ಗೆ. ಆಕಾಶವಾಣಿ ಅಂತೂ ಅದು ಎಂಡೇ ಇಲ್ಲ.
5: ಮೊದಲಿನ ದಿನಗಳು ಬಹಳ ವಿಶೇಷವಾಗಿದ್ವು, ತುಂಬಾ ಕುತೂಹಲ ಇತ್ತು ಅಂತರ ಆ ನಮ್ಮ ಬಾಲ್ಯದ ದಿನಗಳಲ್ಲಿ. ಎಷ್ಟು ಕುತೂಹಲ ಅಂದ್ರೆ ರೇಡಿಯೋ ಅಂತಂದ್ರೆ ಇದನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ.
6: ಹೇಳ್ತೀನಿ ಸರ್, ಅದೊಂದು
5: ಅಪ್ಪ ಅಮ್ಮ ಮನೆಯಲ್ಲಿ

0: ಕೂಡ ಬಯಸ್ಕೊಂಡು ಕೂಡ ಒಂದ್ ಕಡೆ ಹೋಗಿ ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ರೇಡಿಯೋ ಕೇಳ್ಕೊಂಡ್ ಬರೋದಾಗ್ಲಿ
1: ಅದು ಅನುಭವಗಳಾಗಿದೆ. ಈಗ ಮೊದ್ಲು ಈ ದಾವಣಗೆರೆಯಲ್ಲಿದ್ದಾಗ ಅಲ್ಲಿ ಭದ್ರಾವತಿ ಆಕಾಶವಾಣಿ ಹತ್ರ ಇತ್ತು, ಬೆಂಗಳೂರು ಬರ್ತಿತ್ತು, ಧಾರವಾಡ ಅಂತೂ ಬಹಳ ಕ್ಲಿಯರ್ ಆಗಿ ಬರೋದು ಅಲ್ಲಿಗೆ ಹತ್ರ ಅಲ್ಲ. ಅವಾಗ ಪ್ರತಿ ಸಂಜೆ ಭಾನುವಾರ 2:30 ಸೌಂಡ್ ಟ್ರ್ಯಾಕ್
0: ಬರೋದು.
1: ಅದಂತೂ ನಾನು ಕೇಳಿದ್ದೀನಿ ಹೆಂಗಸರು ಕಾಂಪೌಂಡ್ ಹತ್ರ ಇತ್ಕೊಂಡು ಇವತ್ತು ಮೇಯರ್ ಮುತ್ತಣ್ಣ ಸಂಜೆ ಸಾಕ್ಷಾತ್ಕಾರ ಬರ್ತಿದೆ ಮತ್ತ ತಲೆ ಬಾಚಿಕೊಂಡು ಮಾತಾಡ್ತಿದ್ದು ಕಣ್ಣಾರೆ ಕೇಳಿದೀನಿ ಸರ್. ಅಂದ್ರೆ ಅಷ್ಟು ಇಟ್ ವಾಸ್ ಸ್ಟ್ರಾಂಗ್ ಮೀಡಿಯಂ. ರೋಡ್ ಅಲ್ಲಿ ಎಲ್ಲಾರು ಹೋಗ್ಬೇಕಾದ್ರೆ ನಿಮಗೆ ಬೆಳಗ್ಗೆ 7:30 ಚಿತ್ರಗೀತೆ, ಮಧ್ಯಾಹ್ನ 1:20 ಕೆಲವು ಚಿತ್ರಗೀತೆ, ಅದು 7:30 ವಾರ್ತೆ ಆತ ಚಿತ್ರಗೀತೆ. ರೋಡ್ ಅಲ್ಲಿ ಎಲ್ಲಾ
0: ಕಡೆ ಚಿತ್ರಗೀತೆ ಬರ್ತಿತ್ತು, ಮೂರು ಚಿತ್ರಗೀತೆ ಕೇಳಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ.
1: ಆಮೇಲೆ ಭಾನುವಾರ ಎಲ್ಲ ಮಧ್ಯಾಹ್ನ ನಾಟಕಗಳು ಎಲ್ಲ ಹಾಕೋರು, ಯಮುನಾ ಮೂರ್ತಿ ಅವರು ರಾತ್ರಿ ಎಲ್ಲ ನಾಟಕಗಳು ಬರ್ತಾ ಇತ್ತು. ಸೊ ಸೌಂಡ್ ಟ್ರ್ಯಾಕ್ ಮಾತ್ರ ಅಚ್ಚುಳಿದೆ ಉಳಿದಿದೆ, ಎಲ್ಲ ಪಿಕ್ಚರ್ಗಳು ಹಳೆ ಪಿಕ್ಚರ್ಗಳು ಹಾಡಾಗ್ತಾ ಇದ್ರು. ಸೊ ಅದೆಲ್ಲ ಕಾಲ ಇದಾಗ್ತಾ ಇದೆ.
0: ಅದಂದ್ರೆ ರೇಡಿಯೋ ಕೇಳಿ ಕೇಳಿ ಕೇಳಿ ನಿಮ್ಗೆ ಮನಸ್ಸಿನ ಉಲ್ಲಾಸಕ್ಕೆ ಇದೇ ಒಂದು ನನ್ನ ಪ್ರಮುಖವಾದಂತಹ ಮಾಧ್ಯಮ ಅಂತ ಅನಿಸ್ಬಿಟ್ಟಿತ್ತು ಅವಾಗ.
1: ಅದು ಏನಾಗಿತ್ತು ಅಂದ್ರೆ ಮೊದಲೆಲ್ಲ ಈ ಸಿಲೋನ್ ಸ್ಟೇಷನ್ ಶಾರ್ಟ್ ವೇವ್ ಅದು ಬಹಳ ಸ್ಟ್ರಾಂಗ್ ಆಗಿ ಬರ್ತಿತ್ತು, ಜನ ಬೆಳಗ್ಗೆ ಹಾಕೊಂಡ್ಬಿಡೋರತ್ನೆಲ್ಲ. ಸಿಲೋನ್ ಇತ್ತು, ವಿನಕ ಗೀತ್ಮಲ ಅಂತೇಳಿ ಅನಿಲ್ ಸೈನಿ ನಡೆಸ್ಕೊಡ್ತಾ ಇದ್ರು, ಅದು ಇತ್ತು. ಆಮೇಲಿಂದ ನಿಮಗೆ ಹರಿಕತೆ ಇದು ಎಲ್ಲ
0: ಕೀರ್ತನೆಗಳು
1: ಸುಮಾರು ಆಗ್ತಾ ಇದ್ರು.
0: ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು ಆಯಾ ಭಾಗದ ಸಾಂಸ್ಕೃತಿಕವಾಗಿ ಬಹಳ ಪ್ರಸಿದ್ಧಿಯಲ್ಲಿದ್ದಂತಹ ಒಂದು ಪ್ರಕಾರವನ್ನ ಪ್ರಚಾರಕ್ಕೆ ತಂದಿದ್ದಾರೆ.
1: ಹೌದೌದು.
0: ಉದಾಹರಣೆ ಈಗ ನೀವು ಕರಾವಳಿ ತೀರ ಕಡೆ ಹೋದ್ರೆ ಯಕ್ಷಗಾನ ಬರುತ್ತೆ. ಉಳಿದ ಎಲ್ಲ ಜನಪದ ಪ್ರಕಾರಗಳನ್ನು ಕೂಡ ಆಕಾಶವಾಣಿ ಪ್ರಸಾರ ಮಾಡಿದೆ.
1: ಧಾರವಾಡ ಆಕಾಶವಾಣಿಯಲ್ಲಿ ಕೃಷಿ ರಂಗ ಬಹಳ ಸ್ಟ್ರಾಂಗ್ ಆಗಿತ್ತು, ಟೈಟಲ್ ಸಾಂಗ್ ಇದೆ ಅದು ನೀವು ಕೇಳಿರಬಹುದು.
0: ಹೌದೌದು.
1: ಆಮೇಲೆ ಪೇಟಾಧಾರಣೆ ಎಲ್ಲ ಹೇಳೋರು ಹೇಳಿದ್ದು ಅಲ್ಲಿ ಧಾರವಾಡ ಭಾಷೆಯಲ್ಲಿ ಹೇಳೋರು.
0: ರೈತರಿಗೆ ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳು ಎಷ್ಟು ತಲುಪಿದ್ವು ಅಂತಂದ್ರೆ ಅದನ್ನ ಕೇಳಿನೆ ಅವರು ತಮ್ಮ ಕೃಷಿಯನ್ನು ಮಾಡ್ತಿದ್ರು ಅವಾಗೆಲ್ಲ. ರೇಡಿಯೋ ಅಂತ ಅನ್ನೋದು ಕೃಷಿಕನಿಗೆ ಬಹಳ ಪ್ರಮುಖವಾದಂತಹ ಮಾಧ್ಯಮ.
1: ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಆಗಿದೆ, ಇನ್ನೂ ಆಗ್ಬೇಕಾಗುತ್ತೆ. ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಏನು ಅಂದ್ರೆ ಈ ಪಾರ್ಕ್ಗಳಲ್ಲಿ ಪಂಚಾಯಿತಿ ಕಟ್ಟೆಗಳಲ್ಲಿ ಮೈಕ್ಗಳು ಹಾಕ್ಬಿಟ್ಟು ರೇಡಿಯೋ ಸ್ಟೇಷನ್ ಮಾಡ್ತಿದ್ದೆ. ಇವತ್ತು ಹಾಸನದಲ್ಲಿ ನಾನು ನೋಡಿದೆ, ಹಾಸನದಲ್ಲೆಲ್ಲ ವಯಸ್ಸಾದ್ರು ಕುತ್ಕೊಂಡಿದ್ದು ಹಾಡುಗಳೆಲ್ಲ ಸಂಜೆ ಹೊತ್ತು ಹಾಕ್ತಾರೆ ಕೇಳಿದೀನಿ. ಇವತ್ತು
0: ಅದು ಇದೆ. ಈ ಶ್ರುತು ಸಂಘದವರು ಕೂಡ ದೊಡ್ಡ ಪ್ರಯತ್ನ ಮಾಡಿ ಅದನ್ನ ಎಲ್ಲರಿಗೂ ಕೇಳೋ ರೀತಿಯಲ್ಲಿ ಅದು ಸಿಗಲಿ ಅಂತ ಹೇಳಿ ಅದನ್ನ ಇನ್ಸ್ಟಾಲೇಷನ್ ಕೂಡ ಮಾಡಿಸಿದ್ದಾರೆ. ಮೈಸೂರಲ್ಲಿ ಶ್ರೋತೃ ಸಂಘ ಅವರು ಕೂಡ ಪ್ರಯೋಗ ಮಾಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳುವಾಗ.
1: ಅದರ ಉದ್ದೇಶ ಅದೇ ಸರ್.
0: ಮತ್ತೆ ನಗರಸಭೆ ಪುರಸಭೆ
1: ಅವರು
0: ಗಾರ್ಡನ್ ಗಳಲ್ಲಿ ರೇಡಿಯೋವನ್ನ ಕೇಳಿ ಅಂತ ಹೇಳಿ ಅದನ್ನೆಲ್ಲ ಅದು ಬರುವಂಗ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಯೂನಿವರ್ಸಿಟಿಗಳಲ್ಲಿ ಗಡಿಯಾರ ಇದೆ ಮೈಸೂರಲ್ಲಿ, ಅಲ್ಲಿ ಸ್ಪೀಕರ್ ಹಾಕ್ಬಿಟ್ಟು ಅಲ್ಲಿ ರೇಡಿಯೋ ಬರುವಂಗೂ ಕೂಡ ವ್ಯವಸ್ಥೆ ಮಾಡಿದೆ.
1: ಆಮೇಲೆ ನಾನು ಇದನ್ನ ಆಪ್ ನಲ್ಲಿ ನೋಡಿದಾಗ ಎಲ್ಲಾ ಕಾಲೇಜುಗಳು ಯೂನಿವರ್ಸಿಟಿಗಳು ತಮ್ಮದೇ ಆದ ಒಂದು ಬಾನುಲಿ ಕೇಂದ್ರಗಳನ್ನು ಹೊಂದಿದೆ. ಆ ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ.
0: ಈಗ ಸಮುದಾಯ ಬಾನುಲಿ ಕೇಂದ್ರ,
1: ಸಮುದಾಯ ಕಮ್ಯುನಿಟಿ, ಆ ಕಮ್ಯುನಿಟಿ ಇದು ನಾನು ಮೊನ್ನೆ ಎಲ್ಲ ಓದ್ತಾ ಇದ್ದೆ ಎಷ್ಟು ಮಹತ್ವದ್ದಾಗಿದೆ ಕಮ್ಯುನಿಟಿ ಸ್ಟೇಷನ್. ಈವನ್ ಆಕಾಶವಾಣಿನೇ ತಿಳ್ಕೊಳ್ಳಿ, ರೇಡಿಯೋ ಡಾಟಾಗಳು ಇಂಟರ್ನೆಟ್ ಕೈ ಕೊಡಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಯಾವುದು ನಾವು ಏನು ಇಂಟರ್ನೆಟ್ ಅಂತೀವಲ್ಲ, ಈ ಫ್ಲಡ್ಸ್ ಕ್ವೇಕ್ಸ್ ಟೈಮ್ನಲ್ಲಿ ಇಂಟರ್ನೆಟ್ ಕುಸಿಯೋ ಚಾನ್ಸಸ್ ಇದೆ. ಮೊನ್ನೆ ಯಾವುದೋ ದೇಶದಲ್ಲಿ ಹಂಗಾಗಿದೆ, ತಂತಿಗಳೆಲ್ಲ ಹರಿದೋಗಿ ಡಾಟಾ ಇದಾಗಿ, ಅವಾಗ ಸಹಾಯಕ್ಕೆ ಬರೋದು ಆಕಾಶವಾಣಿ ಒಂದೇ.
0: ಅವಾಗ ಇಂಟರ್ನೆಟ್ ಮೂಲಕವಾಗಿ ರೇಡಿಯೋ ಬರೋದಕ್ಕಿಂತ ನೇರವಾಗಿ ಅನಲಾಗ್ ಮೂಲಕವಾಗಿ
1: ನಿಮ್ಗೆ ಅದೊಂದೇ ಬರುತ್ತೆ. ಅನಲಾಗ್ ಟ್ರಾನ್ಸಿಸ್ಟರ್ ರೇಡಿಯೋದಲ್ಲಿ ನಿಮಗೆ ಆಕಾಶವಾಣಿ ಅದಕ್ಕೆ ಅಡೆತಡೆ ಅನ್ನೋದೇ ಇಲ್ಲ.
0: ಹೌದೌದು.
1: ಯಾಕೆಂದ್ರೆ ಇಲ್ಲಿಂದ ಏನು ಅಟ್ಮಾಸ್ಫಿಯರ್ ಹೋಗಿ ವಾಪಸ್ ಆಗುತ್ತೆ, ಅದ್ರ ಶಾರ್ಟ್ ವೇವ್ ಬಿಟ್ಬಿಡಿ, ಅದು ಶಾರ್ಟ್ ವೇವ್ ಎಲ್ಲಾ ಕಡೆ ತಲುಪುತ್ತೆ. ಬಟ್ ಏನಾದ್ರೂ ಈ ಬಾನುಲಿ ಕೇಂದ್ರಗಳ ಪಾತ್ರ ಬಹಳ
0: ಇದೆ ಇದೆ ಇದೆ. ಇಷ್ಟೆಲ್ಲ ಸಂಪರ್ಕದ ಕ್ರಾಂತಿ ಆದ್ರೂ ಕೂಡ ರೇಡಿಯೋಗೆ
1: ಸರ್ ಅದಕ್ಕೆ ಅದು ಎವರ್ ಗ್ರೀನ್ ಅಂತ ಹೇಳ್ತೀನಿ.
0: ಈಗ ಇಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀವು ಕೇಳ್ತಿದ್ರಿ? ಮತ್ತೆ ಇಲ್ಲಿ 3-4 ಚಾನೆಲ್ಗಳಿವೆ.
1: ಹೌದು ಸರ್.
0: ಅವೆಲ್ಲ ಪ್ರತ್ಯೇಕವಾದಂತಹ ಚಾನೆಲ್ಗಳು ಪ್ರತ್ಯೇಕವಾದಂತಹ ಒಂದು ವರ್ಗವನ್ನೇ ಕೇಳುವ ವರ್ಗವನ್ನೇ ಸೃಷ್ಟಿ ಮಾಡಿದೆ
1: ಸರ್. ನಾನು ಆಕಾಶವಾಣಿಲಿ ಚಿಂತನ ಬೆಳಗ್ಗೆ ಬರುತ್ತೆ, ಗೀತಾರಾಧನ ಅಂತೂ ಇದ್ದೇ ಇದೆ, ಚೇಂಜ್ ಆಗಿಲ್ಲ. ಪ್ರಸಿದ್ಧರ ಒಂದು ಇದು
0: ಮಾತುಗಳು.
1: ಆಮೇಲೆ ಚಿತ್ರಗೀತೆ ಅಂತೂ ಕೇಳಲೇಬೇಕಾಗತ್ತೆ, ಕೇಳ್ತೀವಿ. ಆಮೇಲೆ ಈ ಸುನೇರೆ ಪಲ್ ಅಂತ ಒಳ್ಳೆ ಹಾಡುಗಳು ಹಾಕ್ತಾ ಇದ್ರೆ ಯಾವಾಗ 10:30 ಹಾಕ್ತೀರಿ ಕೇಳ್ತೀನಿ. ಆಮೇಲೆ 11 ಕನ್ನಡ ಚಿತ್ರ ಕೇಳ್ತೀನಿ. 11:00 ಉಮಂಗ್ ಬರ್ತಾ
0: ಇದೆ,
1: ಅದು ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ಬಹಳ ಬೆಳಕು
0: ರೇನ್ಬೋ ರೇನ್ಬೋ ಮತ್ತು ವಿವಿಧ ಭಾರತಿ ಅವನು ಕೇಳ್ತೀನಿ,
1: ಅದನ್ನು ಕೇಳ್ತೀನಿ ಸರ್. ನಮಗೆ ಏನಾಗಿದೆ ಅಂದ್ರೆ ಈ ಕ್ಲಾರಿಟಿ ಇರೋದ್ರಿಂದ ಮೇನ್ ಸ್ಟೇಷನ್ ಅನಲಾಗ ಟ್ರಾನ್ಸಿಸ್ಟರ್ ಕೇಳ್ತಾ ಇರೋದು. ಈ ಟ್ರಾನ್ಸಿಸ್ಟರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಈ ಅದು ತಿರುಗಿಸ್ಬೇಕಾಗತ್ತೆ ಇದನ್ನ. ಬಟ್ ಏನಾದ್ರೂ ಈ ಕಾವ್ಯ ವಾಚನೂ ಕೇಳ್ತೀವಿ, ಮನೆಯವ್ರಿಗೂ ಹೇಳ್ತೀವಲ್ಲ ಕೇಳಿ ಅಂತ ಹೇಳಿ. ಆಮೇಲೆ ಚಿತ್ರಗೀತನೆ ಸ್ವಲ್ಪ ಟೆನ್ಷನ್.
0: ನಿಮ್ಮ ರೇಡಿಯೋ ಕೇಳುವ ಹವ್ಯಾಸವನ್ನ ನಿಮ್ಮ ಇತರ ಸ್ನೇಹಿತರು ಮನೆಯವರು ಅಂತೂ ಏನು ತುಂಬಾನೇ
1: ಹೇಳ್ತೀವಿ ಸರ್, ಎಲ್ಲರಿಗೂ ಹೇಳ್ತೀವಿ ಮಕ್ಕಳಿಗೆ. ಹೌದು.
0: ಅವರು ಹೆಂಗೆ ನಿಮ್ಮ ನೋಡ್ತಾರೆ? ವಿಪರೀತವಾಗಿ ರೇಡಿಯೋ ಕೇಳ್ತಾರೆ ನಮ್ಮ ಪ್ರಭಾಕರ್ ಅವರು ಅಂತೇಳಿ ಹೇಳ್ತಾರೆ ಹೆಂಗೆ?
1: ಅದೇ ಸಾಮಾನ್ಯವಾಗಿ ಇವತ್ತು ಮೊಬೈಲ್ ಮಾಯೆ ಆವರಿಸಿದೆ, ದೊಡ್ಡವರು ತುಂಬಾ

0: ಸೀನಿಯರ್ಗಳು ಎಲ್ಲ ಸೀರಿಯಲ್ಗಳು ನೋಡ್ತಾರೆ.
1: ಹೌದು,
0: ಇದ್ರ ಮಧ್ಯ ನಮ್ಮಂತ ಕೇಳೋರು ಇರ್ತೀವಿ
1: ಅಷ್ಟೇ. ಅಂದ್ರೆ ಒಂದೊಂದು ಹವ್ಯಾಸ ಮನುಷ್ಯನಿಗೆ, ರೇಡಿಯೋ ಕೇಳೋ ಹವ್ಯಾಸ ಇತ್ತಂದ್ರೆ ಅದನ್ನ ಬಿಡಕ್ಕಾಗಲ್ಲ, ಅಯ್ಯೋ ನಾನು ಇವತ್ತು ಕೇಳಲಿಲ್ಲಲ್ಲ ಅಂತೇಳಿ.
0: ಹೌದು,
1: ಆ ಕೊರಗು ಇರುತ್ತೆ
0: ಸರ್. ಹಿಂದಿನವರು ನೋಡ್ಬೇಕು, ದೊಡ್ಡವರೆಲ್ಲ ಇದ್ರಲ್ಲ ಅವಾಗೆಲ್ಲ ವಾರ್ತೆಗಳನ್ನ ನಿಂತ್ಕೊಂಡು ಕೇಳೋ ರೇಡಿಯೋ. ಇದು ವಾಲ್ವ್ ರೇಡಿಯೋಗಳು ಇದ್ವಲ್ಲ, ಅದು ಹೀಟ್ ಆಗಕ್ಕೆ 5 ನಿಮಿಷ ಬೇಕಾಗ್ತಿತ್ತು.
1: ಹೌದೌದು,
0: ನಿಂತ್ಕೊಂಡು ಅವರಿಗೆ ಯಾರು ಅದನ್ನ ಮಧ್ಯ ಅಡಚಣೆ ಮಾಡಂಗಿಲ್ಲ, ಡೆಲ್ಲಿಯಿಂದ ನ್ಯೂಸ್ಗಳು ಓದ್ತಾ ಇದ್ರು, ಪ್ರದೇಶ ಸಮಾಚಾರ ಕೇಳ್ತಾ ಇದ್ರು. ಸೊ ಇವೆಲ್ಲ ಇದು ಯಾವ ತರ ಮರೆಯಕ್ಕೆ ಸಾಧ್ಯನಾ ಹೇಳಿ.
1: ರೇಡಿಯೋ ಕೇಳೋ ನಿಮ್ಮ ಅನುಭವಗಳು ವಿಶೇಷವಾಗಿ ಇವೆ ಅಂತ ಹೇಳ್ಬೋದು. ಈಗ ಆಕಾಶವಾಣಿಗೆ 90

0: ಅಡಚಣೆ ಮಾಡಂಗಿಲ್ಲ, ಡೆಲ್ಲಿಯಿಂದ ನ್ಯೂಸ್ಗಳು ಓದ್ತಾ ಇದ್ರು, ಪ್ರದೇಶ ಸಮಾಚಾರ ಕೇಳ್ತಾ ಇದ್ರು. ಸೊ ಇವೆಲ್ಲ ಇದು ಯಾವ ತರ ಮರೆಯಕ್ಕೆ ಸಾಧ್ಯನಾ ಹೇಳಿ.
1: ರೇಡಿಯೋ ಕೇಳುವ ನಿಮ್ಮ ಅನುಭವಗಳು ವಿಶೇಷವಾಗಿ ಇವೆ ಅಂತ ಹೇಳ್ಬೋದು. ಈಗ ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಆಕಾಶವಾಣಿ ಈ ರೀತಿ ಕೇಳುಗರ ಜೊತೆಗೂ ಕೂಡ ಒಂದು ಒಳ್ಳೆ ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕಾಗಿದೆ ಅಂತ ಹೇಳಿ, ಮತ್ತೆ ಹಳೆ ನಾಟಕ ಕಲಾವಿದರನ್ನು ನಾವು ಕರೆಸ್ತಾ ಇದೀವಿ, ನಿವೃತ್ತಿ ಹೊಂದಿದವರನ್ನು ಕರೆಸ್ತಾ ಇದೀವಿ, ಸಂಗೀತಗಾರರು ಕೂಡ ಬರ್ತಾ ಇದ್ದಾರೆ, ಸೆಲೆಬ್ರಿಟಿಗಳು, ಚಿತ್ರನಟರು, ಆಮೇಲೆ ಕಲಾವಿದರು, ಸಂಗೀತಗಾರರು, ಅವರನ್ನು ಕೂಡ ಒಟ್ಟಾರೆ ಇಡೀ 7 ದಿನ ನಿರಂತರವಾಗಿ ಕಾರ್ಯಕ್ರಮ ಪ್ರಸಾರ ಆಗೋ ಹಾಗೆ ನೋಡ್ತಾ ಬಂದಿದ್ದೀವಿ. ಈ ಒಳ್ಳೆ ರೀತಿಯಾದಂತಹ ಒಂದು ಸಂಭ್ರಮವನ್ನೇ ಬೆಂಗಳೂರು
0: ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲಾ ಸ್ಟೇಷನ್ ಅವರು ಈ ಆಕಾಶವಾಣಿ 90 ಒಂದು ಅಚ್ಚಳಿವೆ ಉಳಿಯುತ್ತೆ, ಯಾಕೆಂದ್ರೆ ಎಲ್ಲ ಕರೆಸಿ ರೆಕಾರ್ಡಿಂಗ್ ಆಗ್ತಾ ಇದ್ರೆ. ಎಷ್ಟೋ ಮೊನ್ನೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ, ಯಾರೋ ಯಾವುದೋ ಜಮಾನದಲ್ಲಿ ಆಗಿ ಹೋದ ಸಾಹಿತಿಗಳು ಒಂದು ಕೇಳೋದೇ ಒಂದು ಆನಂದ ಆಗುತ್ತೆ. ಮೊನ್ನೆ ಎಸ್ ವಿ ರಂಗಣ್ಣವ್ರದ್ದು ಹಾಕಿದ್ರು
1: ಅಲ್ವಾ,
0: ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಎಂ ಎಲ್ ಬಸವಣ್ಣ ಅಂತ ಅರಮನೆ ಕಲಾವಿದ್ರು ಅಂತ ಅವ್ರು
1: ನೋಡಿ,
0: ನಾನು ತಗೊಂಡಾಗ ಟ್ರಾನ್ಸ್ಲೇಟ್ ಹಂಗೆ ಮನೇಲೆ ಹಿಡಿದ್ಬಿಟ್ಟೆ, ನೋಡ್ರಿ ಬರ್ತಾ ಇದೆ 66ನೇ ಇಸ್ವಿ ರೆಕಾರ್ಡಿಂಗ್ ಆಕಾಶವಾಣಿ ಆಗ್ತಾ
1: ಇದೆ ಅಂತ.
0: ಅದು ಒಂಥರ ಹೇಳ್ಕೊಳಕ್ ಆಗೋದಿಲ್ಲ ನಾನು. ಅಲ್ಲ, ಅಭಿಮಾನ ಇದ್ರೆ ಮಾತ್ರ ಸಾಧ್ಯ.
1: ಹೌದೌದು. ಯಾವ ಶ್ರೋತೃ ಸಂಘದ ಜೊತೆಗೆ ನಿಮ್ಮ ಸಂಪರ್ಕ ಇದೆ
0: ಸರ್? ಕರುನಾಡ ಆಕಾಶವಾಣಿ ಶ್ರೋತೃ ಸಂಘ ಅಂತ ರಚನೆ ಆಗಿದೆ.
1: ರಿಜಿಸ್ಟರ್ ಮಾಡಿಸಿದ್ರ?
0: ರಿಜಿಸ್ಟರ್ ಆಗಿದೆ ಸರ್, ರಿಜಿಸ್ಟರ್ ಆಗಿದೆ. ಹಳೆಯ ಕೇಳುಗರು ಶ್ರೀಯುತ ಬೋಪಾ ವೆಂಕಟೇಶ್ ಅವರು, ಅವರು ಬಹಳ ಅನಾದಿ ಕಾಲದಿಂದ ಅವರು ರೇಡಿಯೋ ಜೊತೆ ಬಂದವೆ ಬೆಳೆಸ್ಕೊಂಡು ಬಂದಿದ್ದಾರೆ.
1: ಒಟ್ಟಾರೆ ನಿಮ್ಮ ಒಂದು ಬಳಗ ದೊಡ್ಡ ಚೆನ್ನಾಗಿದೆ.
0: ಚೆನ್ನಾಗಿದೆ. ನಮ್ಮ ಉದ್ದೇಶ ಏನು ಅಂದ್ರೆ 4 ಜನ ಇನ್ನು ಕೇಳೋ ಹಾಗಾಗಲಿ, ಇನ್ಯಾವ ಒಂದು ಸ್ವಾರ್ಥವೂ ಇಲ್ಲ ಸರ್ ಇದರಲ್ಲಿ.
1: ಅಷ್ಟೇ,
0: ಗೊತ್ತಾಯ್ತು.
1: ಏನು ಮಾಡಂಗಿಲ್ಲ.
0: ಆಕಾಶವಾಣಿಯಲ್ಲಿ ಸಿಬ್ಬಂದಿಗಳು, ತಾಂತ್ರಿಕ ವರ್ಗ, ಇವ್ರ ಸಿಬ್ಬಂದಿಗಳು ನೋಡ್ತಾ ಹೋದ್ರೆ ಸಂತೋಷ ಆಗುತ್ತೆ.
1: ಹೌದು.
0: ಆಕಾಶವಾಣಿ ಮಾತ್ರ ಯಾವತ್ತೂ ನಿಂತಿಲ್ಲ, ತಾಂತ್ರಿಕ ಅಡಚಣೆಯಿಂದ ನಿಂತಿರಬಹುದಷ್ಟೇ.
1: ಅದು ಸುಮ್ನೆ ಕೆಲವು ಕ್ಷಣಗಳು ಮಾತ್ರ,
0: ನಮ್ಮ ಹೈ ಪವರ್ ಟ್ರಾನ್ಸ್ಮಿಟರ್ ಅಲ್ಲ, ಅದು ಅಡಚಣೆಯಿಂದಾಗಿ ಅಂತ.
1: ಅದಕ್ಕಾಗಿ ವಿಷಾದಿಸುತ್ತೇವೆ.
0: ಆಹರ್ನಿಶಂ ಸೇವಾ ಮಯಂ ಅಂತ ಸಂಸ್ಕೃತಲ್ಲಿ ಒಂದಿದೆ. ಅದೇ ಬಹುಜನ ಆಯ್ತಾ ಬಹುಜನ ಸುಖಾಯ ಅಂತ. ಹಾಗೆ ಆಕಾಶವಾಣಿ ಮಾತ್ರ ಒಂದು ಸಿಬ್ಬಂದಿಗಳು ಎಲ್ಲ ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ ಸರ್. ಸರ್, ಇದೊಂದೇ ಅಲ್ಲ, ಭಾರತ ಮತ್ತು ಸೋವಿಯತ್ ಯೂನಿಯನ್ ಬಾಂಧವ್ಯಗಳು ಚೆನ್ನಾಗಿದ್ದ ಕಾಲದಲ್ಲಿ ಹಿಂದೆ ಭಾರತದ ಎಲ್ಲಾ ಭಾಷೆಗಳಲ್ಲೂ ರೇಡಿಯೋ ಮಾಸ್ಕೋ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ರೇಡಿಯೋ ಸಂಸ್ಥೆ ಅದು. ಬಿಬಿಸಿ ಬಿಟ್ರೆ, ವಾಯ್ಸ್ ಆಫ್ ಅಮೆರಿಕಾ, ರೇಡಿಯೋ ಜರ್ಮನಿ ಬಿಟ್ರೆ, ರೇಡಿಯೋ ಮಾಸ್ಕೋ ಅಂತಿತ್ತು. ಮಾಸ್ಕೋ ರಷ್ಯಾ ಕ್ಯಾಪಿಟಲ್. ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜ್ಗೂ 1/2 ಗಂಟೆ ಅವರು ಮೀಸಲು ಕೊಟ್ಟಿದ್ರು ಸರ್ ಪ್ರೋಗ್ರಾಮ್. 4:30 to 5 ಗಂಟೆ ತನಕ ಕನ್ನಡದು ಬರ್ತಾ ಇತ್ತು. ಇಲ್ಲಿನ ಕೆಲವು ಹಳೆಯ ಇವರು ಸಿಬ್ಬಂದಿನ ಅಲ್ಲಿನ ಡೆಪ್ಯೂಟ್ ಮಾಡಿದ್ರು ಅನ್ಸುತ್ತೆ. ಅವರು ಅಲ್ಲಿ ನಮ್ಮ ಪತ್ರನೆಲ್ಲ ಓದ್ತಾ ಇದ್ರು. ಬರೀತಿದ್ದೆ ಸರ್. ಇಲ್ಲಿಂದ ಇರೋ ವಿಚಾರ ಹೇಳ್ತೇನೆ, ಡೆಲ್ಲಿಯಲ್ಲಿ ಅಂಬಾಸಿಡರ್ಗೆ ಇಲ್ಲಿಂದ ಕವರ್ ಅಲ್ಲಿ ಬರೆದ್ರೆ ಅವನ ಅಲ್ಲಿಂದ ಅಲ್ಲಿ ಕಳಿಸೋನು. ಅವಾಗ ಆತರ ಅಂಚೆ ಇಲಾಖೆ ಸಿಸ್ಟಮ್ ಇತ್ತು. ಅವ್ರಿಗೆ ಬರೋದು ಆ ರಷ್ಯನ್ ಭಾಷೆಯಲ್ಲಿ, ಆಕೆ ಹೇಳ್ತಿದ್ದ ನಮ್ಮ ಹೆಸರುಗಳನ್ನ ಒಂಥರ ವಿಚಿತ್ರವಾಗಿ ಹೇಳ್ತಿದ್ದೆ, ಆನಂದ ಆಗ್ತಾ ಇತ್ತು. ಆಮೇಲೆ ಕನ್ನಡ ಹಾಡುಗಳು ನಾವು ಹೇಳಿದ್ದನ್ನ ಹೇಗೋ ಹುಡುಕಿ ಹಾಕೋರು ಸರ್ ಫಿಲ್ಮ್ದು
1: ಅಲ್ವಾ
0: ಬರ್ತಿತ್ತು. ಅದು ಯಾಕೋ ಏನೋ ಆಮೇಲಿಂದ ನಿಂತೋಯ್ತು. ಕ್ವಿಜ್ಗಳು ಇದು ಮಾಡೋರು
1: ಎಲ್ಲಾ ದೇಶದವರು ಕೂಡ.
0: ಹೌದು ಸರ್,
1: ಭಾರತದ ಕೇಳುಗರನ್ನ ಆಕರ್ಷಣೆ ಮಾಡಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿವೆ ಅಂತ ಹೇಳಬಹುದು.
0: ರೇಡಿಯೋ ಸಿಲೋನ್ಗೆ ಈ ವರ್ಷಕ್ಕೆ 1 ವರ್ಷ ಆಗಿದೆ ಸರ್. ರೇಡಿಯೋ ಸಿಲೋನ್ 1925 ಸ್ಥಾಪನೆ ಆಯ್ತು. ಬಿಬಿಸಿ ನೋಡಿಕೊಂಡು ಅವ್ರು ಸ್ಥಾಪನೆ ಮಾಡಿದ್ರು. ಬಹಳ ಶಕ್ತಿಯುತ ಟ್ರಾನ್ಸ್ಮಿಟರ್ ಹಾಕಿದ್ದ.
1: ಹೌದು,
0: ಈ ಶಾರ್ಟ್ ವೇವ್ ನಲ್ಲೇ ಬರ್ತಾ ಇತ್ತು ಬೆಳಗ್ಗೆ ಅಂದ್ರೆ.
1: ಎಲ್ಲಾ ಕಡೆ ಬರ್ತಿತ್ತು.
0: ಯೂಶುವಲಿ ಶಾರ್ಟ್ ವೇವ್ ಸಂಜೆ ಮೇಲೆ ಶುರು ಆಗುತ್ತೆ, ಬೆಳಗ್ಗೆ ಹೊತ್ತು ಬರ್ತಾ ಇತ್ತು. ಇಲ್ಲಿನ ಹಿಂದಿಯವರೆಲ್ಲ ಹೋಗಿ ಅಲ್ಲಿ ಆಶ್ರಯ ತಗೊಂಡ್ರು. ಬಹಳ ಚೆನ್ನಾಗಿ ನಡೆದಿದೆ.
1: ಅದೇ ಒಂದು ನಡೆಸಿಕೊಡೋ ರೀತಿನೇ ಒಂಥರ ವಿಭಿನ್ನವಾಗಿತ್ತು. ಜನ ಆಕರ್ಷಿತರಾಗಿದ್ರು.
0: ಹೌದೌದು.
1: ಆಕಾಶವಾಣಿ ಅನುಭವಗಳು ಕೂಡ ವಿಶೇಷವಾಗಿವೆ. ಹೀಗೆ ಆಕಾಶವಾಣಿ ತನ್ನದೇ ಆದಂತಹ ಒಂದು ವೈಭವವನ್ನು ಉಳಿಸಿಕೊಂಡು ಈ 90 ಒಂದು ಸಂಭ್ರಮವನ್ನು ಮಾಡ್ತಾ ಇದೆ. ಉತ್ತಮ ಸೇವೆಯನ್ನು ಸಲ್ಲಿಸಿ ಇನ್ನೂ ಆಕರ್ಷಣೆ ಮಾಡಬೇಕು, ಜನರನ್ನ ಸೆಳೆದಿಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಜಾರಿ ಇಟ್ಟಿದೆ. ಅದಕ್ಕೆ ಕಾರಣ ನಿಮ್ಮ ರೀತಿ ಉತ್ತಮ ಶ್ರೋತೃಗಳು ಬಹಳ ನಮಗೆ ಮುಖ್ಯ ಆಗುತ್ತೆ. ಈ ರೀತಿಯಾದಂತಹ ಕೇಳ್ಮೆ ಅದು ಮತ್ತೆ ಮುಂದುವರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸೋಣ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜೀವದ ಪಾಕವಾವನುಭವದಿ ನಹುದೋ ಆವ ಪಾಪಕ್ಷಯವದಾವ ಪುಣ್ಯದಿನೋ. ಆವ ಜೀವದ ಪಾಕವಾವನುಭವದಿ ನಹುದೋ ಆವ ಪಾಪಕ್ಷಯವದಾವ ಪುಣ್ಯದಿನೋ. ಕಾವಿರದೆ ಪಕ್ವವಹ ಜೀವ ವಿಳೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ. ಕಾವಿರದೆ ಪಕ್ವವಹ ಜೀವ ವಿಳೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ.

ಈ ಪದ್ಯ ಕೂಡ ಮನುಷ್ಯ ಪರಿಪಕ್ವಗೊಳ್ಳುವಂತಹ ಒಂದು ಸ್ಥಿತಿಯನ್ನು ಅಥವಾ ಒಂದು ಪ್ರಕ್ರಿಯೆಯನ್ನು ವಿವರಿಸ್ತಾ ಇದೆ. ಯಾವ ಅನುಭವದಿಂದ ಯಾವ ಜೀವದ ಪಾಕ ಉಂಟಾಗ್ತದೋ ಗೊತ್ತಿಲ್ಲ, ಯಾವ ಪುಣ್ಯದಿಂದ ಯಾವ ಪಾಪ ಕ್ಷಯವಾಗ್ತದೋ ಗೊತ್ತಿಲ್ಲ. ಪಾಪ ಕ್ಷಯವಾಗೋದಂದರೆ ಪಾಪ ಅಳಿಯೋದು ಅಂತ ಅರ್ಥ ಇಲ್ಲಿ. ಯಾವ ಅನುಭವದಿಂದ ಜೀವನದ ಪಾಕವಾಗ್ತದೋ ಗೊತ್ತಿಲ್ಲ, ಯಾವ ಪುಣ್ಯದಿಂದ ಪಾಪದ ಕ್ಷಯ ಆಗ್ತದೋ ಗೊತ್ತಿಲ್ಲ. ಕಾವಿರದೆ ಅನ್ನೋ ಪದ್ಯ, ಕಾವು ಅಂತಂದರೆ ಇಲ್ಲಿ ಬಿಸಿ ಅನ್ನೋ ಅರ್ಥ. ಕಾವಿರದೆ ಬಿಸಿಯಾಗದೆ ಪಕ್ವವಾಗದ ಜೀವ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಅದ್ಭುತವಾದ ಮಾತಿದು. ಅಂದರೆ ಜೀವ ಈ ಭೂಮಿಯಲ್ಲಿ ಬಿಸಿಯಾಗದೇನೆ, ಬಿಸಿಯಾಗದಂದರೆ ಅನುಭವಕ್ಕೆ ತನ್ನಂತಾನು ತೆತ್ಕೊಳ್ದೇನೆ. ಆ ಅನುಭವ ಅನೇಕ ರೀತಿಯ ದುರಂತದ ಅನುಭವ ಆಗಿರ್ಬೋದು, ಸುಖದ ಅನುಭವ ಆಗಿರ್ಬೋದು, ದುಃಖದ ಅನುಭವ, ಅನೇಕ ರೀತಿಯ ಅನುಭವಕ್ಕೆ ತೆತ್ತುಕೊಂಡು ತನ್ನಂತಾನು ಬಿಸಿಯಾಗಿಸಿಕೊಳ್ದೇನೆ. ಹಾಗೆ ಬಿಸಿಯಾಗೋದ್ರ ಮೂಲಕ ಪಕ್ವವಾಗದೇನೆ ಪಾಪ ಕ್ಷಯವಾಗೋದಿಲ್ಲ, ಬಹುಶಃ ಜೀವದ ಪಾಕವೂ ಆಗೋದಿಲ್ಲ. ಆದ್ದರಿಂದ ನೋವೆಲ್ಲವೂ ಪಾಕ, ನೋವೆಲ್ಲವೂ ಪಾವಕ. ಪಾವಕ ಅಂತಂದರೆ ಇಲ್ಲಿ ಪಾವನಗೊಳಿಸುವುದು ಅಂತ ಅರ್ಥ. ಜೀವನದಲ್ಲಿ ಬರೀ ಸುಖ ಮಾತ್ರ ಅಲ್ಲ, ನೋವು ಕೂಡ ಪಾವನಗೊಳಿಸ್ತದೆ ಅನ್ನೋ ಮಾತನ್ನು ಡಿ ವಿ ಜಿಯವರು ಇಲ್ಲಿ ವಿವರಿಸ್ತಾ ಇದ್ದಾರೆ.

ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳ್ ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳ್ ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ.

0: ಸಂಸಾರದ ಇನ್ನೊಂದು ಬಹುಮುಖ್ಯವಾದ ಅನುಭವವನ್ನು ಕುರಿತಂತೆ ಡಿ ವಿ ಜಿಯವರ ಈ ನಾಲ್ಕು ಸಾಲುಗಳ ಪದ್ಯದಲ್ಲಿ ಕೆಲವು ವಿಚಾರಗಳು ಬರುವುದನ್ನು ನಾವು ಗುರುತಿಸ್ಬೋದು. ಸಂಸಾರ ಎನ್ನುವುದನ್ನು ವ್ಯಾಖ್ಯಾನ ಮಾಡುವಾಗ ಡಿ ವಿ ಜಿಯವರ ಅನೇಕ ಪದ್ಯಗಳಲ್ಲಿ ಅದು ಎರಡು ವಿರುದ್ಧ ತತ್ವಗಳ ಒಂದು ಸಮ್ಮಿಲನ, ಸಂಯೋಗ ಮತ್ತು ಅದರಿಂದ ಪರಿಪಾಕವಾಗುವಂತಹ ಒಂದು ಸ್ಥಿತಿ ಅನ್ನೋದನ್ನು ನಾವು ಗುರುತಿಸಿದ್ದೀವಿ. ಇಲ್ಲೂ ಕೂಡ ಅದೇ ಭಾವವನ್ನು ಈ ಪದ್ಯ ವಿವರಿಸ್ತಾ ಇದೆ. ಕ್ಷುತ್ತು ಅಂತಂದರೆ ಹಸಿವು ಅಂತ ಅರ್ಥ, ಮಮತೆ ಅಂದರೆ ಪ್ರೀತಿ ಅಂತ ಅರ್ಥ. ಸೊ ಮಮತೆ ಅನ್ನೋದು ಒಂದು ಕಡೆಗೆ ಹೃದಯ ಶಿಖಿ, ಅವರೇ ಹೇಳುವ ಮಾತಿನಂತೆ ಹೃದಯ ಶಿಖಿ ಮಮತೆ ಪ್ರೀತಿ ಅನ್ನೋದು. ಇಲ್ಲಿ ಕ್ಷುತ್ತು ಅನ್ನೋದು ಅವರೇ ಇನ್ನೊಂದು ಕಡೆ ಹೇಳದಂತೆ ಉದರ ಶಿಖಿ. ಅದು ಅಂದರೆ ಹಸಿವು ಮತ್ತು ಮಮತೆ, ಯಾವುದನ್ನು ಹಿಂದೆ ಉದರ ಶಿಖಿ ಮತ್ತು ಹೃದಯ ಶಿಖಿ ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ರು, ಅದನ್ನು ಇನ್ನೊಂದು ಮಾತಿನಲ್ಲಿ ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕ್ಷುತ್ತು ಮತ್ತು ಮಮತೆಗಳು ಅಂದರೆ ಹಸಿವು ಮತ್ತು ಪ್ರೀತಿ ಜೀವಕ್ಕೆ ಹೇಗಿದ್ದಾವೆ ಅಂತಂದರೆ ಅವು ಕುಲಿಮೆ ಹಾಗೂ ಸುತ್ತಿಗೆಗಳ ಥರ ಅಂತ. ಕುಲಿಮೆ ಅಂದರೆ ಬೆಂಕಿ, ಇನ್ನೊಂದು ಸುತ್ತಿಗೆ, ಇವೆರಡೂ ಜೊತೆಗಿರಲೇಬೇಕು ಹದವಾಗೋದಕ್ಕೆ, ಒಂದು ಕಬ್ಬಿಣ ಆಯುಧವಾಗೋದಕ್ಕೆ ಅಥವಾ ವ್ಯಕ್ತಿತ್ವ ಪರಿಪಾಕಗೊಳ್ಳೋದಕ್ಕೆ. ಇದನ್ನು ಪ್ರತಿಮೆ ಮೂಲಕ ನೀವು ವ್ಯಾಖ್ಯಾನ ಮಾಡೋದಾದರೆ, ನೀವು ಕಬ್ಬಿಣ ತೊಗೊಂಬಂದರೆ ಅದನ್ನು ಒಂದು ಆಯುಧವನ್ನಾಗಿ ಮಾಡಿಕೊಳ್ಳಿಕ್ಕೆ ನಿಮಗೆ ಒಂದು ಕುಲುಮೆಯೂ ಬೇಕು ಸುತ್ತಿಗೆಯೂ ಬೇಕಾಗತ್ತೆ. ಇವೆರಡೂ ಇರೋ ರೀತಿಯಲ್ಲಿ ಇಲ್ಲಿ ಹಸಿವು ಮತ್ತು ಮಮತೆ ಅಂದರೆ ನೋವು ಅನುಭವ ಹಾಗೂ ಜ್ಞಾನದ ಒಂದು ಅರ್ಜನೆ, ಅರಿವಿನ ಒಂದು ಅರ್ಜನೆ, ಇವೆರಡೂ ಕೂಡ ಜೀವನಕ್ಕೆ ಭಾಳ ಮುಖ್ಯ ಅಂತ ಹೇಳುವಂಥ ಮಾತಿಲ್ಲಿದೆ. ಇವು ಏನು ಮಾಡ್ತವೆ ಅಂತಂದರೆ ಕಿಟ್ಟಗಳ ಕಳೆದು, ಕಿಟ್ಟ ಅಂತಂದರೆ ಕೊಳೆ ಅಂತ ಅರ್ಥ. ಮನುಷ್ಯನಲ್ಲಿ ಇರಬಹುದಾದಂತಹ ಅನೇಕ ರೀತಿಯ ಕೊಳೆಯನ್ನು ಇವು ತೆಗೆದಾಕ್ತವೆ ಅಂತ, ಸಂಸ್ಕಾರವಂತನಾಗಿ ಮಾಡ್ತವೆ ಮನುಷ್ಯನನ್ನು ಮಾತಿನಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಚಿತ್ತ ಸಂಸ್ಕಾರ ಸಾಧನ ಇವು. ಸಂಸಾರ ತತ್ವ ಪ್ರವರ್ತಂಗೆ, ಈ ಮಾತು ಬಹಳ ಮುಖ್ಯ ಇಲ್ಲಿ. ಸಂಸಾರ ಅಂತಂದರೆ ಏನು ಅಂತಂದರೆ, ಸಂಸಾರ ಅನ್ನೋದು ಒಂದು ತತ್ವವನ್ನು, ಬದುಕುವ ತತ್ವವನ್ನು ಅರಿಯುವ ಒಂದು ರೀತಿ ಕೂಡ ಹೌದದು. ಬರೀ ಹಸಿವು, ನೀರಡಿಕೆ, ಮೈಥುನ, ನಿದ್ರೆ ಮಾತ್ರ ಅಲ್ಲ, ಸಂಸಾರವೆನ್ನುವುದು ಒಂದು ತತ್ವವನ್ನು ಅರಿತು ಬದುಕುವ ಮಾರ್ಗ ಅನ್ನೋದನ್ನು ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಪದ್ಯಗಳಲ್ಲಿ ಆ ಭಾವ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಇಲ್ಲಿ ಸಂಸಾರ ತತ್ವ ಪ್ರವರ್ತನಾದವನಿಗೆ ಯಾವಾಗಲೂ ಕೂಡ ಕಿಟ್ಟಗಳನ್ನು ಕಳೆದುಕೊಳ್ಳೋದು, ಕ್ಷುತ್ತು ಮತ್ತು ಮಮತೆಗಳನ್ನು ಒಟ್ಟಾಗಿ ಭಾವಿಸಿ ಅದನ್ನು ಚಿತ್ತ ಸಂಸ್ಕಾರಕ್ಕೆ ಸಾಧನವನ್ನಾಗಿ ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನೋದು ಇಲ್ಲಿ ಡಿ ವಿ ಜಿಯವರ ಈ ಪದ್ಯದ ಅರ್ಥ ಅಂತ ಹೇಳಬಹುದು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್.

0: ಸಾಯಿಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
3: 2253445,
2: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಶ್ರೋತೃಗಳೇ, ಇಂದು ಬೆಳಿಗ್ಗೆ 9:15 ಕಿರುನಾಟಕ ಮೆಡಿಕಲ್ ರಿಪೋರ್ಟ್ ಪ್ರಸಾರವಾಗಲಿದೆ. ರಚನೆ ಭೋಜರಾಜ್ ಸತ್ಯಮಠ್ ಮತ್ತು ಪ್ರಸ್ತುತಿ ಚೆನ್ನಪ್ಪ ಬೆಂಗೇರಿ.

ಇಂದು ಸಾಯಂಕಾಲ 6:50 ರೈತ ಬಾಂಧವರಿಗಾಗಿ ಕಾರ್ಯಕ್ರಮಕ್ಕೆ ಸನ್ಮಾನಿಯಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿಗಳಾದ ಬಿಕೆ ಸಂತೋಷ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ. ಶ್ರೋತೃಗಳ, ಇನ್ನು ಮುಂದೆ ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ಕೆಲವು ರಚನೆಗಳನ್ನು ಕೇಳ್ಕೊಂಬರೋಣ. ಕೇಳಿ, ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತಾ.

ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕಾರವಾರ. ಕಿರುನಾಟಕ ಮೆಡಿಕಲ್ ರಿಪೋರ್ಟ್. ರಚನೆ ಭೋಜರಾಜ.

0: सत्यमठ। ಕೇಳಿ ಕಿರುನಾಟಕ ಮೆಡಿಕಲ್ ರಿಪೋರ್ಟ್.
1: ಶಾರದಾ, ಶಾರದಾ, ಬಾಗಲ ತೆಗಿ.
2: ಯಾರು? ಬಂದೆ. ನೀವ ಬರ್ರಿ, ಯಾಕ ಇವತ್ತು ಆಫೀಸ್ನಿಂದ ಭಾಳ ತಡ ಆಗಿ ಬರ್ಲಿಕ್ಕತ್ತಿರಲ್ಲ.
3: ನೋಡು, ನನಗ ಮೊದಲ ತಲೆನೋವು ಶುರುವಾಗೈತಿ. ನೀನು ಹಿಂಗೆಲ್ಲ ಮಾತಾಡಿ ಮತ್ತೊಂದಿಷ್ಟು ತಲೆ ಕೆಡಿಸ್ಬೇಡ.
2: ಅಲ್ರಿ, ದಿನ ಇಷ್ಟು ತ್ರಾಸ ಆಗ್ತದ ಅಂತ ಹೇಳಿ ಹೇಳ್ತೀರಿ. ಒಮ್ಮೆರೆ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋ ಪ್ರಜ್ಞೆ ಬಂದದ ನಿಮ್ಗ?
3: ಹೇಗೋ ಮುಂದಿನ ರವಿವಾರ ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ.
2: ಅವತ್ತರ ಹೋಗ್ತಿರೋ ಹಿಂಗ ಯಾವ್ದಾರ ಒಂದು ಕಾರಣ ಹೇಳಿ ತಪ್ಪಿಸ್ತಿರ?
3: ತಪ್ಪಿಸೋದಿಲ್ಲ ಮಾರಾಳ. ಗುಡ್ ಮಾರ್ನಿಂಗ್ ಡಾಕ್ಟರ್.
4: ಓ, ಗುಡ್ ಮಾರ್ನಿಂಗ್. ಬನ್ನಿ ಮಿಸ್ಟರ್ ಮನೋಹರ್, ಹೇಳಿ ಏನಾಗಿದೆ?
3: ಒಂದು ವಾರಕ್ಕೂ ಜಾಸ್ತಿ ದಿನಗಳಿಂದ ಒಂದೇ ಸವನಾಗಿ ತಲೆನೋವು ಶುರುವಾಗೈತ್ರಿ. ರಾತ್ರಿ ಸಮಯದಲ್ಲಿ ಮೈ ಬೆವರೋದು, ಚಳಿ ಜ್ವರ ಬಂದಂಗೆ ಆಗತ್ತೆ. ಒಂದೊಂದು ಸಾರಿ ಮೈ ಕೈ ನೋವು ಶುರುವಾಗತ್ತೆ.
4: ಒಂದು ವಾರಕ್ಕೂ ಹೆಚ್ಚು ದಿನಗಳಿಂದ ಹೀಗೆ ತೊಂದರೆ ಅನುಭವಿಸ್ತಿದ್ದೀನಿ ಅಂತ ಹೇಳ್ತಿದ್ದೀರಿ. ಅದು ಹೇಗೆ ಇಷ್ಟು ದಿನ ನೀವು ಸಹಿಸ್ಕೊಂಡ್ರಿ?
3: ದಿನಾಲು ಈ ಕೆಲಸದ ಒತ್ತಡದ ಜೊತೆಗೆ ಫ್ರೆಂಡ್ಸ್ ಜೊತೆ ಸಮಯ ಕಳೆಯುತ್ತಾ ಸಹಿಸ್ಕೊಂಡಿನ್ರಿ.
4: ಮೆದುಳಿನಲ್ಲಿ ಆಗಲಿ ಇಲ್ಲವೇ ಮೆದುಳು ಬಳ್ಳಿಯಲ್ಲಾಗಲಿ ಏನೋ ನೋವು ಕಾಣಿಸ್ಕೊಂಡಿರಬೇಕು. ಎಕ್ಸ್ರೇ ತೆಗೆದ್ರೆ ತೊಂದರೆ ಏನು ಅಂತ ಗೊತ್ತಾಗುತ್ತೆ. ಚಳಿ ಜ್ವರ ಅಂದರೆ ರಕ್ತ ಪರೀಕ್ಷೆ ಮಾಡಬೇಕು. ಇವತ್ತಿನ ದಿನ ಅವೆರಡೂ ಪರೀಕ್ಷೆ ಮಾಡ್ತೀನಿ, ಅವುಗಳ ರಿಪೋರ್ಟ್ ನಂತರ ಕೊಡ್ತೀನಿ.
3: ಹಂಗ ಆಗಲ್ರಿ ಡಾಕ್ಟ್ರೆ.
2: ಇವತ್ತರ ಡಾಕ್ಟರ್ ಕಡೆ ಹೋಗಿದ್ರೇನು? ನನಗೆ ಗೊತ್ತು ನೀವು ಹೋಗಿಲ್ಲ ಅಂಥೇಳಿ. ನಿಮ್ಗೆ ನಿಮ್ಮ ಆರೋಗ್ಯದಕ್ಕಿಂತ ನಿಮ್ಮ ಗೆಳೆಯರ ಮುಖ್ಯ ಅಲ್ರಿ. ನಾ ಏನು ಊಟ ಊಟ ಅಂತ ಮಾತಾಡ್ಲಿಕ್ಕತ್ತೀನಿ, ನೀವು ಏನು ಮಾತಾಡವಲ್ರಲ್ಲ, ಹಾಂ ಹಂಗೆ ನಿಂತಿರಲ್ಲ, ಹೇಳ್ರಿ ಹೋಗಿದ್ರೆ? ಇಲ್ಲ
3: ಹೋಗಿದ್ದೆ. ಏನಿಲ್ಲ ಶಾರದಾ.
2: ಏನಿಲ್ದಿದ್ರೆ ಇವತ್ತು ಯಾಕೆ ಹಿಂಗೆ ವರ್ತನೆ ಮಾಡ್ಲಿಕ್ಕತ್ತೀರಿ? ಏನು ವಿಷಯ ಅಂತ ನನಗೂ ಹೇಳ್ರಿ. ನೀವು ಹಿಂಗೆ ಸುಮ್ಮನೆ ನಿಂತ್ರೆ ನಾ ಏನಂತ ಅರ್ಥ ಮಾಡ್ಕೋಬೇಕು? ಹಾಂ
3: ಬೇಡ ಬೇಡ, ನನ್ನನ್ನು ಮುಟ್ಬೇಡ, ಅಲ್ಲೇ ನಿಲ್ಲು.
2: ಏನಾಗಿದೆ ನಿಮ್ಗೆ, ಇವತ್ತು ಯಾಕೆ ಹಿಂಗೆ ಮಾಡ್ಲಿಕ್ಕತ್ತೀರಿ?
5: ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್?
2: ಬಾರೋ ಶ್ರೀಕಾಂತ, ಯಾವಾಗ ಬಂದಿ?
5: ಇದೀಗ ಬಂದೆ ಅಕ್ಕ. ಏನೋ ಮಾತಾಡ್ತಾ ನಿಂತಿರಲ್ಲ, ಏನದು?
2: ನೋಡು, ನಿಮ್ಮ ಮಾವ ದಿನಾನು ಆಫೀಸ್ನಿಂದ ತಡ ಆಗಿ ಬರೋದು ರೂಢಿ.
5: ಹೌದು,
2: ದಿನಾಲು ಏನಾದರೂ ಒಂದು ಕಾರಣ ಹೇಳ್ತಿದ್ರು. ಇವತ್ತು ತಡ ಆಗಿ ಯಾಕೆ ಬಂದ್ರಿ ಅಂತ ಜಗಳ ತೆಗೆದ್ರೆ ಸುಮ್ಮನೆ ನಿಂತಾರಲ್ಲ, ನನ್ನ ಮುಟ್ಟಬೇಡ ಅಂತಾನು ಅಂದ್ಲಿಕತ್ತಾರ.
5: ಹೌದಾ?
2: ಹಾಂ, ಇವ್ರು ಯಾಕೆ ಹಿಂಗೆ ವರ್ತಿಸ್ಲಿಕತ್ತಾರ ಅಂತ ತಿಳಿವಲ್ತು ನೋಡು ನನಗೆ.
5: ಯಾಕೆ ಭಾವ, ಏನಾಯ್ತು? ಅರೆ, ಅಕ್ಕನಿಗೆ ಹೇಳದಿದ್ರ ಅಲ್ಲ, ನನಗಾರು ಹೇಳ್ರಪ್ಪ.
3: ನನ್ನನ್ನು ಮುಟ್ಬೇಡ, ದೂರ ಸರಿ. ಇವ್ರು ಯಾಕೆ ನನ್ನ ಮಾತಾಡ್ಸೋಕೆ ಪ್ರಯತ್ನ ಮಾಡ್ತಾರೆ? ಇವ್ರು ಯಾಕೆ ನನ್ನ ಮುಟ್ಟೋಕೆ ಬರ್ತಾರೆ? ನನ್ನ ದುಃಖ ನೋವು ಏನಂತ ಹೇಳಿ ಹೇಳಿದರೆ ಇವರು ನನಗೆ ಚೀ ಥೂ ಅಂತ ಉಗಿಬಹುದು, ಅಸಹ್ಯ ಪಟ್ಕೋಬಹುದು.
5: ಅಕ್ಕ, ಭಾವ ಯಾವತ್ತಿನಿಂದ ಈ ರೀತಿ ವರ್ತಿಸ್ಲಿಕ್ಕತ್ತಾರೆ?
2: ಇವತ್ತಿಂದನೇ, ಅದು ಈಗಿನಿಂದನೇ.
5: ಅಂದ್ರೆ ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳ ಆಯ್ತೇನು?
2: ಇಲ್ಲ.
5: ಇವತ್ತು ಆಫೀಸಿಗೆ ಹೋಗಿದ್ರಲ್ಲ?
2: ಹಾಂ ಹೋಗಿದ್ರಲ್ಲ.
5: ನಿನಗೆ ಗೊತ್ತಿರೋ ಹಾಗೆ ಇವತ್ತು ಭಾವ ಎಲ್ಲೆಲ್ಲಿಗೆ ಹೋಗಿದ್ರು ಅಂತ ಹೇಳ್ತೀಯೇನು?
2: ಹ್ಞೂ, ಮುಂಜಾನೆ ಆಫೀಸ್ಗೆ ಹೋದ್ರೆ.
5: ಹ್ಞೂ.
2: ಈಗ ಒಂದು ವಾರದ ಹಿಂದೆ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಹೋಗಿದ್ರು.
5: ಹಾಂ.
2: ಅವ್ರ ತಲೆ ಎಕ್ಸ್ರೇ ತೆಗ್ದಾರಂತ.
5: ಹೌದಾ?
2: ಅದ್ರ ರಿಪೋರ್ಟು ಇವತ್ತು ಕೊಡ್ತೀನಿ ಅಂತ ಹೇಳಿದ್ರಂತ.
5: ಹಾಂ.
2: ಇವತ್ತು ಡಾಕ್ಟರ್ ಕಡೆ ಹೋಗಿದ್ರೇನು ಅಂತ ಕೇಳಿದೆ.
5: ಹೌದು.
2: ಹೋಗಿದ್ದೆ ಅಂದರು.
5: ಹಾಂ.
2: ಏನು ಹೇಳಿದ್ರು ಅಂದ್ರೆ ಸುಮ್ಮನೆ ನಿಂತುಬಿಟ್ಟಾರೆ, ಏನು ಹೇಳೋವಲ್ರು, ಆರಾಮಿದ್ದೆ ಅಂತಾರೆ.
5: ಹೌದಾ?
2: ಹ್ಞೂ.
5: ಯಾವ ಡಾಕ್ಟರ್ ಕಡೆ ಹೋಗಿದ್ರು ಅವರು?
2: ಅದನ್ನು ಡಾಕ್ಟರ್ ಚೇತನ್ ಅಂತಿದ್ದಾರಲ್ಲ.
5: ಡಾಕ್ಟರ್ ಚೇತನ್ನ?
2: ಹಾಂ. ಯಾಕೆ?
5: ಹೌದು, ಅವರು ನನಗೆ ಗೊತ್ತು. ಅದಕ್ಕೆ ಗೊತ್ತು ಗೊತ್ತು ಅಕ್ಕ. ನೀನು ಭಾವನಿಗೆ ಸ್ವಲ್ಪ ಚಾ ಮಾಡ್ಕೊಂಬಾ.
2: ಹಾಂ ಮಾಡ್ಕೊಂಬರ್ತೀನಿ.
5: ಭಾವ ನೀವು ಸ್ವಲ್ಪ ಈ ಕಡೆ ಬರ್ತೀರೇನು? ಈಗ ಹೇಳಿ ಭಾವ, ನೀವು ಹೀಗೆ ಯಾಕೆ ವರ್ತಿಸ್ಲಿಕ್ಕತ್ತೀರಿ, ಏನಾಯ್ತು ಅಂತ ಹೇಳಿ. ಈಗ
3: ಇಲ್ಲ, ನನಗೇನೂ ಆಗಿಲ್ಲ, ನನ್ನೇನು ಕೇಳಬೇಡ.
5: ನಾನು ನಂಬಲ್ಲ. ಪ್ರತಿಯೊಬ್ಬರೊಂದಿಗೂ ನಗ್ನಗ್ತಾ ಸ್ನೇಹದಿಂದ ಬೆರೆಯುವಂಥ ವ್ಯಕ್ತಿ ನೀವು. ಹೀಗ ಒಮ್ಮೆಲೆ ಹೀಗಾಗಿದ್ದೀರಿ ಅಂತಂದಮೇಲೆ ಏನೋ ಬಲವಾದ ಕಾರಣ ಇರಲೇಬೇಕು.
3: ಇಲ್ಲ
5: ಭಾವ, ಕೊನೆಗೆ ಇಲ್ಲೋಡ್ರಲ್ಲಿ ನೀವು ನನ್ನೊಬ್ಬನಿಗಾದರೂ ಹೇಳಲೇಬೇಕು. ಹೇಳ್ರಿ. ಅಲ್ಲ, ಯಾಕೆ ನಾನು ನಿಮ್ಮನ್ನು ಯಾಕೆ ಮುಟ್ಬಾರ್ದು?
3: ಬಿಡು, ನನ್ನನ್ನು ಮುಟ್ಬೇಡ, ಬಿಡು ನನ್ನ ಕೈ ಬಿಡು.
5: ಅಲ್ಲ, ಯಾಕೆ ನಿಮ್ಮನ್ನು ಮುಟ್ಬಾರ್ದು ಅಂತ ಹೇಳೋವರೆಗೂ

0: ಇಲ್ಲೋಡ್ರಿಲ್ಲಿ, ನಾನು ನಿಮ್ಮ ಕೈಯನ್ನು ಬಿಡೋದಿಲ್ರಿ, ಮಾತಾಡ್ರಿ, ಯಾಕೆ ಮುಟ್ಟಬಾರ್ದು ಅಂತೀನಿ.
1: ಯಾಕಂದ್ರೆ ನಿಮಗೂ ಏರ್ಸ್ ಬರಬಾರ್ದು ಅಂತ. ಇಲ್ಲ ಇಲ್ಲ, ನನಗೇನು ಆಗಿಲ್ಲ.
2: ನೋಡ್ರಿ
0: ನೋಡ್ರಿ ಬಾವ ನೋಡ್ರಿ, ನೀವು ಈಗಾಗಲೇ ನಿಮ್ಗೆ ಏಡ್ಸದ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀರಿ, ಇನ್ನು ನೀವು ಮುಚ್ಚಿಡೋದ್ರೊಳಗೆ ಏನೇನು ಪ್ರಯೋಜನ ಇಲ್ಲ. ನನಗೆ ಹೇಳ್ರಿ, ನನಗೆ ಹೇಳಿದ್ರೆ ನಾನು ನಿಮ್ಗೆ ಏನಾದರೂ ಸಹಾಯ ಮಾಡ್ತೀನಿ, ಮಾರ್ಗದರ್ಶನ ನೀಡ್ತೀನಿ, ಹೇಳ್ರಿ.
1: ಆಯ್ತು
0: ನೋಡ್ರಿ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅದು ಏನು ನಡೀತು ಅನ್ನೋದನ್ನು ಹೇಳ್ರಿ ಹೇಳ್ರಿ ಹೇಳ್ರಿ.
1: ನನಗೀಗ ಕೆಲ ದಿನಗಳಿಂದ ಯಾವ ಕಾರಣವೂ ಇಲ್ಲದೆ ನಿರಂತರವಾಗಿ ತಲೆನೋವು ಪ್ರಾರಂಭ ಆಯ್ತು. ಹೀಗಾಗಿ ಡಾಕ್ಟರ್ ಚೇತನ್ರ ಹತ್ರ ಚೆಕಪ್ಗೆ ಅಂತ ಹೋದೆ.
0: ಹೌದಾ?
1: ಆಗ ಅಲ್ಲಿ

0: Good morning, doctor.
1: Good morning. ಬನ್ನಿ ಬನ್ನಿ. ನಿಮ್ಮ ಬಗ್ಗೆನೇ ಯೋಚಿಸ್ತಾ ಕುಳಿತಿದ್ದೆ.
0: ಹೌದ್ರೆ, ರಿಪೋರ್ಟ್ ರೆಡಿ ಆಯ್ತ್ರೆ ಡಾಕ್ಟ್ರ?
1: ಹಾಂ, ರೆಡಿ ಆಗಿದೆ. ಈ ಜೀವನ ಎಷ್ಟೊಂದು ವಿಚಿತ್ರ ನೋಡಿ ಮನೋಹರ್. ನಾವು ಬಯಸೋದೇ ಒಂದು, ಆದರೆ ನಡೆಯೋದೇ ಇನ್ನೊಂದು. ಹೃದಯವನ್ನು ಕಲ್ಲು ಮಾಡ್ಕೋಬೇಕು ಮನೋಹರ್, ಕಲ್ಲು ಮಾಡ್ಕೋಬೇಕು. ಜೊತೆಗೆ ಎಂತಹ ಸಂದರ್ಭದಲ್ಲಿಯೂ ತಾಳ್ಮೆ ಕಳೆದುಕೊಳ್ಬಾರ್ದು.
0: ಹೀಗೆಲ್ಲ ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಿ ಡಾಕ್ಟ್ರೆ?
1: ನಿಮಗೆ ಏಡ್ಸ್ ಗೊತ್ತಲ್ಲ.
0: ಅಂದ್ರೆ? ನನಗೆ ಏಡ್ಸ್ ಇದೆ ಏನ್ರಿ ಡಾಕ್ಟ್ರೆ?
1: ಹಾಗಂತ ನಾನು ಎಲ್ಲಿ ಹೇಳಿದೆ? ಏಡ್ಸ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದೆ ಅಷ್ಟೇ.
0: ಸ್ವಲ್ಪ ಗೊತ್ತು. ಏಡ್ಸ್ ಕ್ಯಾನ್ಸರ್ಗಿಂತಲೂ ಭಯಂಕರವಾದ ಮಾರಕ ರೋಗ ಅಂತ.
1: ನಿಜ, ಇದು ಒಂದು ವೈರಸ್ನಿಂದ ಬರುವ ರೋಗ.
0: ಡಾಕ್ಟ್ರೆ, ನೀವು ಒಮ್ಮೆಲೆ ಈ ವಿಷಯಕ್ಕೆ ಯಾಕೆ ಬಂದ್ರಿ ಅಂತ ನನಗೆ ಗೊತ್ತಾಗಲಿಲ್ಲ. ದಯವಿಟ್ಟು ನನ್ನ ಎಕ್ಸ್ರೇ ರಿಪೋರ್ಟ್ ಏನು ಹೇಳುತ್ತೆ ಅಂತ ಅಷ್ಟು ಹೇಳಿಬಿಡ್ರಿ.
1: ಕೂಲ್ ಡೌನ್, ಕೂಲ್ ಡೌನ್. ಉದ್ವೇಗದಲ್ಲಿ ಯಾಕೆ ಮಾತನಾಡ್ತಿದ್ದೀರಿ? ನಾನು ಹೇಳೋ ಮಾತನ್ನು ಸ್ವಲ್ಪ ಸಹನೆಯಿಂದ ಕೇಳಿದರೆ ನಿಮಗೆಲ್ಲ ಅರ್ಥವಾಗುತ್ತೆ. ನಿಮಗೆ ಆಗೋ ಹಾಗೆ ನಿರಂತರ ತಲೆನೋವು ಮತ್ತು ಮೆದುಳಿನಲ್ಲಿ ಭಯಂಕರ ಉರಿತ ಉಂಟಾಗೋದು. ಆ ದಿನ ಎಕ್ಸ್ರೇ ತೆಗೆದಾಗ ನಿಮ್ಮ ಮೆದುಳಿನ ಪೊರೆಯ ಮೇಲೆ ಏಡ್ಸ್ನ ಆಕ್ರಮಣ ಪ್ರಾರಂಭವಾಗಿದೆ ಅಂತ ಗೊತ್ತಾಯ್ತು.
0: ಡಾಕ್ಟ್ರೇ, ನನಗೆ ಏಡ್ಸ್?
1: ಎಸ್, ಆದರೆ ಅದಿನ್ನು ಪ್ರಾರಂಭದ ಹಂತದಲ್ಲಿರೋದ್ರಿಂದ ಖಂಡಿತ ಅದನ್ನು ತಡೆಯಬಹುದು.
0: ಆದರೂ ಡಾಕ್ಟ್ರೇ, ಜಗತ್ತಿನ ದೃಷ್ಟಿಯಲ್ಲಿ ನಾನೊಬ್ಬ ಏಡ್ಸ್ ರೋಗಿ. ನಾ ಸತ್ತು ಹೋಗ್ತೀನಿ ಅಂತ ನನಗೇನು ಚಿಂತಿಲ್ರಿ ಡಾಕ್ಟ್ರೇ. ಆದರೆ ನನ್ನ ಹೆಂಡತಿ ಮಕ್ಕಳನ್ನು ನಿರ್ಗತಿಕರನ್ನಾಗಿ ಮಾಡಿ ಹೋಗ್ತೀನಲ್ಲ ಅಂತ ಕೊರಗು.
1: ನೋ, ನೀವು ಸಾಯ್ತೀರಿ ಅಂತ ಯಾರು ಹೇಳಿದರು? ಏಡ್ಸ್ ಈಗಿನ್ನು ಪ್ರಾರಂಭದ ಹಂತದಲ್ಲಿದೆ. ಮೆದುಳಿನಲ್ಲಿ ಒಂದು ಚಿಕ್ಕ ಆಪರೇಷನ್ ಮಾಡಿದರೆ ಸಾಕು, ಖಂಡಿತ ನೀವು ಗುಣವಾಗ್ತೀರಿ. ನೀವು ಎಲ್ಲರೊಂದಿಗೆ ಬೆರೀಬಹುದು.
0: ಆದರೂ ಇದಕ್ಕೆ ಸಾವಾಗತೀರಿ ಡಾಕ್ಟ್ರೆ.
1: ತಪ್ಪು, ನಾನು ಮಾಡೋ ಆಪರೇಷನ್ನಿಂದ ನೀವು ಖಂಡಿತ ಗುಣವಾಗ್ತೀರಿ. ಮನೋಹರ್, ನನ್ನ ಒಂದು ಮಾತು ಗಮನ ಇಟ್ಟು ಕೇಳಿ. ಒಂದು ಚಿಕ್ಕ ಆಪರೇಷನ್ ಮಾಡೋಣ. ಹಾಂ, ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾನು ಹೇಳಿರೋದೆಲ್ಲ ಗುಟ್ಟಾಗಿರಲಿ, ಯಾರಿಗೂ ಗೊತ್ತಾಗಬಾರ್ದು. ನೀವು ಆಪರೇಷನ್ಗೆ ರೆಡಿಯಾಗಿ.
0: ಆಪರೇಷನ್ ಯಾವಾಗ ಮಾಡ್ತೀರಿ ಡಾಕ್ಟ್ರೇ?
1: ನೀವು ಯಾವಾಗ ರೆಡಿ ಆಗ್ತೀರೋ ಆ ಕೂಡಲೇ. ಹಾಂ, ಇದಕ್ಕೆ 1 ಲಕ್ಷದವರೆಗೂ ಹಣ ಖರ್ಚಾಗಬಹುದು ಮನೋಹರ್. ಈ ವಿಷಯ ಕೂಡ ಸಸ್ಪೆನ್ಸ್ನಲ್ಲಿರಲಿ. ಇಷ್ಟೊಂದು ಹಣ ನೀವು ಜೋಡಿಸ್ತಾ ಇರೋದನ್ನು ಕಂಡು ಒಮ್ಮೆಲೆ ನಿಮ್ಮೇಲೆ ಯಾರಿಗಾದರೂ ಅನುಮಾನ ಬರಬಹುದು. ಇಲ್ಲಿ ಹಣಕ್ಕಿಂತ ನಿಮ್ಮ ಜೀವನ ಮುಖ್ಯ ಎಂಬುದು ನೆನಪಿರಲಿ.
0: ಆಯ್ತು ರೀ ಡಾಕ್ಟ್ರೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ.
1: ನೋಡಿ,

0: ನನಗೆ ನನಗೆ ಏನು ಮಾಡಬೇಕಂತಾನೆ ತೋಸ್ತಾ ಇಲ್ಲ ಶ್ರೀಕಾಂತ್. ಶಾರದಾ ಇದನ್ನು ಕೇಳಿದರೆ ಹೇಗೆ ಸಹಿಸ್ತಾಳೆ? ನಾನು ಏಡ್ಸ್ ರೋಗಿ ಅಂತ ಒಬ್ಬೊಬ್ಬರ ಮುಂದೆ ಹೇಳಿಕೊಳ್ಳೋದು ಎಷ್ಟು ಕಷ್ಟ ಇದೆಯೋ, ಆಪರೇಷನ್ಗಾಗಿ ಹಣ ಜೋಡಿಸೋದು ಅಷ್ಟೇ ಕಷ್ಟ ಇದೆ.
1: ನೋಡ್ರಿ, ಈಗ ಆಪರೇಷನ್ನಿಗೆ ಸಿದ್ಧವಾಗೋದಂತೂ ಅನಿವಾರ್ಯ ಅದ. ನೀವು ಧೈರ್ಯದಿಂದ ಇರ್ರಿ, ವಿಷಯ ಮಾತ್ರ ಗುಟ್ಟಾಗಿರಲಿ. ನಾಳೆ ಬೆಳಿಗ್ಗೆ ನನ್ನ ಜೊತೆ 10:00 ಒಂದು 100,000 ಹಣ ನಿಮಗೆ

0: ಡ್ರಾ ಮಾಡಿಕೊಡ್ತೀನಿ ರೀ. 11 ಗಂಟೆಗೆ ಡಾಕ್ಟರ್ ಚೇತನ್ರವ್ರ ಹತ್ತಿರ ಹೋಗೋಣಂತ. ಮುಂದಿನ ಜವಾಬ್ದಾರಿ ನನ್ನ ಕಡೆ ಇರಲ್ರಿ ಬಾಬಾ.
1: ಶ್ರೀಕಾಂತ್, ಶ್ರೀಕಾಂತ್, ನಿನಗೆ ಹೇಗೆ ಕೃತಜ್ಞತೆಯನ್ನು ತಿಳಿಸ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ.
0: ಚೇ ಚೇ ಚೇ ಚೇ ಚೇ, ಈಗೆಲ್ಲ ಮಾತು ಯಾಕೆ ಬಾವಾ? ನಾಳೆ ನೀವು ತಪ್ಪಿಸಿದಾಗ ಮಾತ್ರ ಬರಬೇಕು. ಈಗ ಅಂದಂಗೆ ನೀವು ಸ್ವಲ್ಪ ರೆಸ್ಟ್ ತಗೊಳ್ರಿ. ನಡಿ ಅಕ್ಕ. ಯಾಕೆ ಏನು ಅಂತ ಕೇಳಿದೆ? ನಾನು ಹೇಳ್ದಂಗೆ ಒಂದು ಕೆಲಸ ಮಾಡಬೇಕು.
2: ಏನು?
0: ನಾಳೆ ಬೆಳಿಗ್ಗೆ 11 ಗಂಟೆಗೆ ಡಾಕ್ಟರ್ ಚೇತನ್ರವ್ರ ನರ್ಸಿಂಗ್ ಹೋಮ್ಗೆ ಬರಬೇಕು. ನೀನು ಬರೋದು ಮಾತ್ರ ಯಾರಿಗೂ ಗೊತ್ತಾಗಬಾರ್ದು, ಹಾಗೇನೆ ತಪ್ಪಿಸ್ಲೂಬಾರ್ದ.
2: ಯಾಕಂತ ಗೊತ್ತಾಗ್ಲಿಲ್ಲ.
0: ನಾಳೆ ಗಲಿಗೆ ಬಂದರೆ ಎಲ್ಲ ಗೊತ್ತಾಗ್ತದ. ನಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಅದ, ನಾ ಬರಲೆ.
3: ಗುಡ್ ಮಾರ್ನಿಂಗ್ ಡಾಕ್ಟರ್.
4: ಗುಡ್ ಮಾರ್ನಿಂಗ್. ನಿಮಗೆ ಏಡ್ಸ್ ಇರೋದು ಯಾರ ಮುಂದೆ ಹೇಳಬೇಡಿ ಅಂತ ಹೇಳಿದ್ದೆ.
3: ನಾನು ಯಾರ ಮುಂದೆಯೂ ಹೇಳಿಲ್ರಿ ಡಾಕ್ಟ್ರೆ.
4: ಸುಳ್ಳು. ನಿಮ್ಮ ಅಳಿಯ ಯಾರೋ ಶ್ರೀಕಾಂತ್ ಅಂತ ರಾತ್ರಿ ನಮ್ಮನೆಗೆ ಬಂದಿದ್ರು. ನಿಮಗೆ ಸಂಬಂಧಪಟ್ಟ ಎಕ್ಸ್ರೇ ರಿಪೋರ್ಟ್ ಎಲ್ಲ ತೆಗೆದುಕೊಂಡು ಹೋದರು. ಇರಲಿ, ಆಪರೇಷನಿಗೆ ನೀವು ಇವತ್ತೇ ರೆಡಿನಾ?
3: ಹ್ಞೂನ್ರಿ ಡಾಕ್ಟ್ರೆ.
4: 1 ಲಕ್ಷ ರೂಪಾಯಿ ತಂದಿದ್ದೀರಾ?
3: ತಗೊಳ್ರಿ.
0: ಡಾಕ್ಟರ್ ಚೇತನ್, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗ್ತದೆ.
4: ಅರೆಸ್ಟ್ ಯಾಕೆ?
0: ಸುಳ್ಳು ಹೇಳಿ ಹಣ ಪಡೆಯುತ್ತಿರುವುದಕ್ಕೆ.
4: ನಾನೇನು ಸುಳ್ಳು ಹೇಳಿದ್ದೀನಿ? ಯಾವುದು ಸುಳ್ಳು?
0: ಎಕ್ಸ್ರೇಗೂ ನಿಮ್ಮ ರಿಪೋರ್ಟಿಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಸುಳ್ಳ? ಯಾವ ರೀತಿಯ ಅನಾರೋಗ್ಯವಿರದ ಮನೋಹರನಿಗೆ ಏಡ್ಸ್ ಇದೆ ಅಂತ ಹೇಳಿ ಅವರ ಜೀವನದಲ್ಲಿ ಆಟ ಆಡಿ ಸುಳ್ಳ?
4: ನೋ, ನೀವು ನನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ.
0: ಮಿಸ್ಟೇಕ್ ಮಾಡ್ಕೊಂಡಿರೋರು ನೀವು ಡಾಕ್ಟರ್. ನೀವು
4: ಯಾರು? ನೀವು
0: ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಕಾಂತ್.
2: ಶ್ರೀಕಾಂತ, ಇಲ್ಲೇ ಇದ್ದೇನು. ನೀನು ಎಲ್ಲೆಲ್ಲಿ ಹುಡುಕಿದ್ನಲ್ಲ ಮರಾಯ, ಯಾಕೆ ಬರ್ಲಿಕ್ಕೆ ಹೇಳಿದ್ದಿ?
5: ಶಾರದಾ, ನೀ ಇಲ್ಲಿಗೆ ಯಾಕೆ ಬಂದಿ?
2: ಅಯ್ಯ, ನೀವು ಇಲ್ಲೇ ಇದ್ರೇನು? ಏನ್ರಿ ಇದೆಲ್ಲ?
5: ಶ್ರೀಕಾಂತ, ಇದೇನು ಮಾಡಿದ್ಯೋ? ಶಾರದಾಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದಿ?
0: ಹೇಳ್ತೀನಿ, ಎಲ್ಲವನ್ನೂ ಹೇಳ್ತೀನಿ. ಮೊದಲು ಡಾಕ್ಟರ್ ಚೇತನ್ ಅವರನ್ನು ಸ್ವಲ್ಪ ಮಾತಾಡ್ಸೋಣಂತ. ಹೇಳಿ ಡಾಕ್ಟರ್, ನೀವು ಹೀಗೆ ಯಾಕೆ ಮಾಡಿದ್ರಿ? ಸುಳ್ಳು ಯಾಕೆ ಹೇಳಿದ್ರಿ? ಹೇಳಿ, ಎಲ್ಲವನ್ನೂ ಹೇಳಿ.
4: ಹಾಂ, ಹೇಳ್ತೀನಿ. ಎಲ್ಲ ಗೊತ್ತಾದ ಮೇಲೆ ಮುಚ್ಚಿಡೋದೇನಿದೆ? ನಾನೊಬ್ಬ ಸಾಮಾನ್ಯ ಡಾಕ್ಟರ್. ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಬೆಳೆದು ನಿಂತ ಮಗಳು. ಈ ವರದಕ್ಷಿಣೆ ಯುಗದಲ್ಲಿ ವರನ ಯೋಗ್ಯತೆಗೆ ತಕ್ಕಂತೆ ಮದುವೆ ಮಾಡುವುದು ಅನಿವಾರ್ಯ. ಅಂತಹ ಸಂದರ್ಭದಲ್ಲಿ ಮನೋಹರ್ ಇಲ್ಲಿಗೆ ಬಂದರು. ಹಣ ಹೊಂದಿಸಿಕೊಳ್ಳೋದಕ್ಕೆ ಮನೋಹರ್ ಒಂದು ಸಾಧನವಾದರು. ಅವರಿಗೆ ಏಡ್ಸ್ ಇದೆ ಅಂತ ಸುಳ್ಳು ಹೇಳಿದೆ. ಯಾರ ಮುಂದೆಯೂ ಹೇಳಬೇಡಿ ಅಂತಾನು ಹೇಳಿದ್ದೆ. 1 ಲಕ್ಷ ಹಣ ಬೇಕಾಗಬಹುದು ಎಂದಿದ್ದೆ. ಆದರೆ ಅದೆಲ್ಲ ನಿಮಗೆ ಗೊತ್ತಾಗಿ ಹೋಯಿತು.
0: ಒಟ್ಟಿನಲ್ಲಿ ನೀವೇನೇ ಹೇಳಿದರೂ ಮೋಸ ಅಂತೂ ಮಾಡಿದಿರಲ್ಲ, ಅದಕ್ಕಾಗಿ ನಿಮ್ಮನ್ನು ಬಂಧಿಸಬೇಕಾಗ್ತದೆ.
4: ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ಅದಕ್ಕೆ ನನ್ನ ಅಭ್ಯಂತರವಿಲ್ಲ.
2: ಹೌದು, ನಿನಗೊಮ್ಮಿಗಲೇ ಡಾಕ್ಟರ್ ಮೇಲೆ ಸಂಶಯ ಹೆಂಗೆ ಬಂತು?
0: ಅದಕ್ಕೂ ಒಂದು ಕಾರಣ ಅದ ಅಕ್ಕ. ಹಿಂದೊಮ್ಮೆ ಅವರು ಇದೇ ರೀತಿ ಒಬ್ಬೊಬ್ಬರಿಗೆ ಏನೋ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಾಗಿ ಗೊತ್ತಾಯ್ತು. ನಿನ್ನೆ ಭಾವನೆಗೂ ಹೀಗಾಗಿದೆ ಅಂತಂದಾಗ ಈ ಡಾಕ್ಟರ್ ಮೇಲೆ ಯಾಕೋ ಸಂಶಯ ಬಂತು. ರಾತ್ರಿ ನಂಬಿಕಸ್ತನಂತೆ ಮಾತನಾಡಿ ಎಕ್ಸ್ರೇ ರಿಪೋರ್ಟು ಎಲ್ಲ ತೆಗೆದುಕೊಂಡು ನನಗೊಬ್ಬ ಪರಿಚಯವಿದ್ದ ಡಾಕ್ಟರ್ ಹತ್ರ ತೋರಿಸಿದೆ. ಅವರು ಭಾವನಿಗೆ ಏಡ್ಸ್ ಇಲ್ವೇ ಇಲ್ಲ ಅಂತ ಹೇಳಿದ್ರು. ಒಂದೊಂದು ಸಾರಿ ಜಾಸ್ತಿ ಓದಿದಾಗ, ವಿಚಾರಿಸಿದಾಗ, ವಿಪರೀತ ಶ್ರಮದಿಂದ ಈ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತದೆ ಅಂತ ಅಂದ್ರು. ಹೀಗಾಗಿ ಈ ಡಾಕ್ಟರ್ನ ಅರೆಸ್ಟ್ ಮಾಡ್ಬೇಕಾತು.
2: ಅಂತೂ ನಿನ್ ಜಾಣತನದಿಂದ ನಮ್ಮ ಮನೆಯವರ ಪ್ರಾಣ ಹಣ ಎಲ್ಲ ಉಳಿತು ನೋಡು.
0: ಬಾವಾ, ನಾನು ಇವ್ರ ಜೊತೆ ಸ್ಟೇಷನ್ಗೆ ಹೋಗ್ತೀನಿ, ನೀವು ಮನೆ ಹತ್ತು ಬನ್ನಿ. ಕಮಾನ್ ಡಾಕ್ಟರ್, ಕಮಾನ್.
2: ಏನ್ರಿ, ನಿನ್ನೆ ನೀವು ಭಾಳ ಡಲ್ ಆಗಿದ್ದಕ್ಕೆ ಏನೋ ಇರಬೇಕು ಅಂದೆ, ಆದ್ರೆ ಇಷ್ಟೊಂದು ಭಾರಿ ಅಂತ ತಿಳ್ಕೊಂಡಿರ್ಲಿಲ್ಲ ಬಿಡ್ರಿ.
5: ಒಟ್ಟಿನಲ್ಲಿ ನಿನ್ನ ತಮ್ಮ ಶ್ರೀಕಾಂತ ನಮ್ಮ ಪಾಲಿಗೆ ಇವತ್ತು ದೇವರಾಗಿ ಬಂದ. ಅದಕ್ಕೇನೆ ಅಳಿಯ ದೇವರು ಅನ್ನೋದು.
6: ಮೆಡಿಕಲ್ ರಿಪೋರ್ಟ್ ಕಿರುನಾಟಕ ಕೇಳಿದ್ದೀರಿ. ಬರೆದವರು ಭೋಜರಾಜ ಸತ್ಯಮಠ್. ಭಾಗವಹಿಸಿದ ಕಲಾವಿದರು ಎನ್ ಆರ್ ಗುನ್ಗ, ಸುರೇಶ್ ಹೆಗ್ಡೆ, ಶಿವಲಿಂಗ ಶಾಸ್ತ್ರಿ ಹಿರೇಮಠ್ ಹಾಗೂ ಪುಷ್ಪಾ ಕುಲಕರ್ಣಿ.

0: ಈ ನಾಟಕವನ್ನು ಪ್ರಸ್ತುತಪಡಿಸಿದವರು ಚೆನ್ನಪ್ಪ ಬೆಂಗೇರಿ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಈಗ ಮಂಜುಳಗಾನ, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ.

ಮುನಿಯನ ಮಾದರಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಜಿ ಉದಯಶಂಕರ್ ಅವರ ರಚನೆಯನ್ನು ಕೇಳ್ತಾ ಇದ್ರಿ. ಗೀತೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ಇಳಯರಾಜ ಅವರ ಸಂಗೀತವಿತ್ತು. ಮುಂದೆ ಕೇಳಿ ರಂಗನಾಯಕಿ ಚಿತ್ರಕ್ಕಾಗಿ ವಿಜಯನಾರಸಿಂಹ ಬರೆದಿರುವ ಗೀತೆ. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆಗೆ ಧ್ವನಿ ನೀಡಿದ್ದಾರೆ ಜಯಚಂದ್ರ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಶಿವದೇಶಂಕರ್ ಅವರ ರಚನೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ಒದಗಿಸಿದವರು ಉಪೇಂದ್ರ ಕುಮಾರ್. ಮುಂದೆ ಕೇಳಿ, ಮಸಣದ ಹೂ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಎಸ್ ಆರ್ ಎಕ್ಕುಂಡಿಯವರ ಒಂದು ರಚನೆ. ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಹಾಡುಗಳಿಗೆ ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಆಕಾಶವಾಣಿ ಕಾರವಾರ ಸುಮಧುರ ಹಿಂದಿ ಚಿತ್ರಗೀತೆಗಳು, ಕ್ಷಮಿಸಿ, ಸುಮಧುರ ಹಿಂದಿ ಗೀತೆಗಳನ್ನು ಕೇಳಿದಿರಿ. ಕೇಳಿ, ಅಬ್ ಮುಜೆ ರಾತ್ ದಿನ್ ತುಮಾರಾ ಹಿ ಖಯಾಲ್ ಹೈ.

ಹಿಂದಿ ಸುಮಧುರ ಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಚಾಂದ್ ಕಿ ಚಾಂದನಿ ಗುಲಾಬೋಂ ಕಿ ಪರಿ, ಹಾಡಿದರೆ ಉದಿತ್ ನಾರಾಯಣ್.

ಹಿಂದಿ ಸುಮಧುರ ಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಇನ್ನೊಂದು ಗೀತೆ, ಜಾನೇ ಕ್ಯೂ ಮೈ ತುಜ್ಕೋ.

ಇದುವರೆಗೆ ಹಿಂದಿ ಸುಮಧುರ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:30 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಿದಿರಿ.

0: ಕ್ಲೋರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಮ್ಮ ಅಚ್ಚುಮೆಚ್ಚಿನ ಪದ್ಮಭೂಷಣ ಪದ್ಮವಿಭೂಷಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮ ಜಯಂತಿಯಂದು ಅವರು ಹಾಡಿರುವಂತಹ ಅಂದರೆ ಗಾಯಕಿಯರೊಂದಿಗೆ ಹಾಡಿರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೇನೆ. ಡುಯೆಟ್ ಸಾಂಗ್ಸ್ ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಜೊತೆಗೆ ಬಿ ವಸಂತ ಬೆಂಗಳೂರು ಲತಾ ಇವರೆಲ್ಲರ ಧ್ವನಿಗಳಲ್ಲಿ ಕೇಳಿದ್ರಿ. ಎಲ್ಲರ ಈಶ್ವರಿ ಅವರು ಕೂಡ ಹಾಡಿದರು. ಇನ್ನು

ಈಗ ಹಾಡುವಂತಹ ಹಾಡಿದೆ ಇದು ರತ್ನಮಾಲಾ ಪ್ರಕಾಶ್ ಅವರೊಂದಿಗೆ ಹಾಡಿರುವಂತಹ ಹಾಡಿದು. ಏಳು ಸುತ್ತಿನ ಕೋಟೆ ಚಿತ್ರಕ್ಕಾಗಿ ವಿ ಮನೋಹರ್ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತ ಇದೆ.

ಎಸ್, ಸಂತಸ ಅರಳಿದೆ ಇವತ್ತು ಅಂತ ಬಹಳಷ್ಟು ಮೆಸೇಜ್ಗಳು ಹೇಳ್ತಾ ಇವೆ. ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇದೀವಿ. ಇಷ್ಟು ಒಳ್ಳೊಳ್ಳೆ ಹಿನ್ನೆಲೆ ಗಾಯಕರು ನಮ್ಮ ಕನ್ನಡ ಚಿತ್ರರಂಗ, ಇವರೆಲ್ಲರಿಂದ ಶ್ರೀಮಂತವಾಗಿರೋದು ಸುಳ್ಳಲ್ಲ ಅನ್ನುವಂಥ ಮೆಸೇಜ್ಗಳನ್ನ ಕಳಿಸಿದಿರಿ. ಎಸ್, ಎಸ್ ಧ್ವನಿಯೇ ಹಾಗೆ ಅಲ್ವಾ, ಮ್ಯಾಜಿಕ್ ಇದೆ ಅವರ ಒಂದು ಈ ವಾಯ್ಸ್ನಲ್ಲಿ. ಯಾವ ಹೀರೋಗು ಹಾಡಿದ್ರು ಕೂಡ ಆ ಹೀರೋನೇ ಹಾಡ್ತಾ ಇದ್ದಾರೇನೋ ಅನಿಸುವಷ್ಟು ಒಂದು ಮಾಧುರ್ಯತೆ, ಹಾಗೇನೆ ಆ ಶಾರೀರ ಹಾಗೆ ಹೊಂದ್ಕೊಳ್ತಾ ಇತ್ತು ನಮ್ಮ ಹೀರೋಗಳಿಗೆ. ಎಸ್, ಅದು ನಮ್ಮ ಎಸ್ ಪಿ ವಿ ಮ್ಯಾಜಿಕ್ ಅಂದರೆ. ಈಗ ಎಲ್ಲ ವಿವಿಧ ಗಾಯಕಿಯರೊಡನೆ ಹಾಡಿರುವಂಥ ಹಾಡುಗಳನ್ನು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸುಮಿತ್ ಅವ್ರ ಜೊತೆ ಒಂದು ಹಾಡನ್ನು ಹಾಡಿದ್ದಾರೆ. ಬಹಳಷ್ಟು ಹಾಡಿದ್ದಾರೆ, ಅದರಲ್ಲಿ ಇದೊಂದು ಬಹಳಷ್ಟು ಇಂಪಾದ ಹಾಡು, ಮದುವೆ ಮದುವೆ ಮದುವೆ ಚಿತ್ರದ್ದು. ಗೀತಪ್ರಿಯ ಹಾಡನ್ನ ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ.

ದುಂಬಿ ದುಂಬಿ ಹಾಡನ್ನ ಹಾಡಿದವರು ಚಿತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ವಿವಿಧ ಗಾಯಕಿಯರು ಹಾಡಿರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂಜಾನೆಯ ಮಂಜು ಚಿತ್ರಕ್ಕಾಗಿ ಚಿತ್ರ ಅವರ ಜೊತೆ ಹಾಡಿದಂತ ಹಾಡಿದು ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ. ಸುಲೋಚನಾ ಅವರ ಜೊತೆ ಕೂಡ ಬಹಳಷ್ಟು ಹಾಡುಗಳನ್ನ ಹಾಡಿದ್ರು, ಅದರಲ್ಲಿ ಒಂದನ್ನ ಈಗ ಪ್ರಸಾರ ಮಾಡ್ತಾ ಇದ್ದೇನೆ. ಮಾತು ಒಂದು ಮಾತು ಚಿತ್ರಕ್ಕಾಗಿ ಚಿಗುದೇಶಂಕರ್ ಅವರು ಬರೆದಂತಹ ಗೀತೆಯನ್ನ

ಹಂಸಲೇಖ ಅವರಿಂದ. ಸುಲೋಚನಾ ಅವ್ರ ಜೊತೆ ಕೂಡ ಬಹಳಷ್ಟು ಹಾಡುಗಳನ್ನ ಹಾಡಿದ್ರು, ಅದರಲ್ಲಿ ಒಂದನ್ನ ಈಗ ಪ್ರಸಾರ ಮಾಡ್ತಾ ಇದ್ದೀನಿ. ಮಾತು ಒಂದು ಮಾತು ಚಿತ್ರಕ್ಕಾಗಿ ಚಿಗುದೇಶಂಕರ್ ಅವರು ಬರೆದಂತಹ ಗೀತೆಯನ್ನ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ.

ಅಂಜದ ಗಂಡು ಚಿತ್ರಕ್ಕಾಗಿ ಬಿ ಆರ್ ಛಾಯಾ ಅವರ ಜೊತೆ ಹಾಡಿದಂತಹ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ತಮ್ಮ ಸಹೋದರಿ ಎಸ್ ಪಿ ಶೈಲಜಾ ಅವರ ಜೊತೆಗೂ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ ಎಸ್ ಪಿ ಬಿ ಅವರು. ತಿರುಗುಬಾಣ ಚಿತ್ರದ ಹಾಡೊಂದನ್ನು ಕೇಳೋಣ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ.

ಅಂಜದ ಗಂಡು ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಅವರ ಜೊತೆ ಹಾಡಿದಂತಹ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಿವಿಧ ಗಾಯಕಿಯರೊಂದಿಗೆ ಹಾಡಿದಂತಹ ಗೀತೆಗಳು ಪ್ರಸಾರವಾದವು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ಲಕ್ಷ್ಮಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಇಂದಿನಿಂದ 5 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನಾಳೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಗರಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ಪಾಲಿಕೆಯ ಆಯುಕ್ತ ಪಿ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು ದೂರವಾಣಿ ಸಂಖ್ಯೆ 0800229796 ಅಥವಾ 2363666 ಸಂಪರ್ಕಿಸಬಹುದಾಗಿದೆ. ಬೆಂಗಳೂರು ದಕ್ಷಿಣ ವಿಭಾಗದ ಅಂಚೆ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ಇದೇ 8ರಂದು ಅಂಚೆ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಚೆ ಇಲಾಖೆ ಪ್ರಕಟಣೆ ತಿಳಿಸಿದೆ. ರಾಷ್ಟೀಯ ಕಟ್ಟಡ ಸಂಹಿತೆ ನಿಯಮಗಳನ್ನು ಉಲ್ಲಂಘಿಸಿ ಅತಿ ಎತ್ತರದ ಕಾಂಪೌಂಡ್ ನಿರ್ಮಿಸಿರುವ ವಸತಿ ಹಾಗೂ ವಾಣಿಜ್ಯ ಕಟ್ಟಡಗಳ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವು

ಚಾತುರ್ಮಾಸಿಕ ವಿದ್ವತ್ ಪತ್ರಿಕೆಗೆ ಅನುವಾದಿತ ಬರಹಗಳನ್ನು ಅನುವಾದಕರು ಹಾಗೂ ಲೇಖಕರಿಂದ ಆಹ್ವಾನಿಸಿದೆ. ಪ್ರಾಧಿಕಾರದ ಇಮೇಲ್ ವಿಳಾಸಕ್ಕೆ ಲೇಖನಗಳನ್ನು ಕಳುಹಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಎರಡು ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಅವರು ಲಂಗಮೋರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೊರಠಾಣೆಗೆ ಭೇಟಿ ನೀಡಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 230 ಅಂಕಗಳ ಇಳಿಕೆಯೊಂದಿಗೆ 74,139 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 66 ಅಂಕ ಇಳಿಕೆಯ ನಂತರ 23,339 ವಹಿವಾಟು ಆರಂಭಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: जिनके पास कोई गारंटी नहीं है, सरकार खुद उनकी गारंटर बन रही है।
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬೀದಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: کٲشر زبانہ ہند پروگرام تو خبر تیوز آن اے آر ایپ پہ دستیاب
5: آکاشوانی انت تمل نکلچوں نیوز آن اے آئی آر ایپل کھڑکوں

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:05 ಸಮಯ ಆಗಿದೆ. ವಿವಿಧ ಭಾರತಿ ಕೇಳ್ತಾ ಇರುವಂತಹ ಎಲ್ಲ ಕೇಳುಗ ಬಾಂಧವರಿಗೆ ಚಂದು ಬಾನುಲಿ ಬಂಧು ವತಿಯಿಂದ ಈ ದಿನದ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:30 ಒಂದಷ್ಟು ಚಂದದ ಹಾಡುಗಳನ್ನು ಕೇಳೋಣ. 11:30 ನಿಮಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದಾದ ನಂತರ 12:05 ಒಂದು ಗಂಟೆವರೆಗೆ ಕರೆಗೊಂದು ಹಾಡುವ ಕಾರ್ಯಕ್ರಮ ಕೇಳಬಹುದು. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿ ಕೇಂದ್ರದಿಂದ ಕೇಳ್ತೀರಿ. ಅದಾದ್ಮೇಲೆ ಮಧ್ಯಾಹ್ನ 1:20, ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ನಾಡು ನಾಡು ನುಡಿ ಕುರಿತಂತೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಊರು ಅಥವಾ ನಿಮ್ಮ ಒಂದು ವಿಶೇಷವಾದಂತಹ ನಿಮ್ಮೂರಿನ, ನಿಮ್ಮ ಜಿಲ್ಲೆಯ, ನಿಮ್ಮ ತಾಲೂಕಿನ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ನೀವು ಹಂಚಿಕೊಳ್ಳಬಹುದು. ನಾಡು ನುಡಿಗೆ ಸಂಬಂಧಿಸಿದ ಹಾಗೆ ನಮ್ಮ ನಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತೀರಿ ಗುರುವಾರ ಮಧ್ಯಾಹ್ನ 1:20 2 ಗಂಟೆವರೆಗೆ. ಅದಾದ್ಮೇಲೆ 2:15 ಸ್ಪಂದನ ಇಮೇಲ್ ಬೇಸ್ಡ್ ಪ್ರೋಗ್ರಾಂ. ನೀವು ಕಳಿಸಿರುವಂತಹ ಪ್ರಶ್ನೆ ಪತ್ರ ಮೇಲ್ಗೆ ನಮ್ಮ ಉತ್ತರ ಮತ್ತು ನೀವು, ಸ್ಪಂದನ ಕಾರ್ಯಕ್ರಮ ಇರುತ್ತೆ. ಅದಾದ್ಮೇಲೆ 2:40 ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನ ಕೇಳುವಂತಹ ಅವಕಾಶ. 3 ಗಂಟೆಗೆ ನಿಮ್ಗೆಲ್ಲ ಗೊತ್ತೇ ಇದೆ ಸಖಿ ಸಹೇಲಿ ಹಿಂದಿ

ಕಾರ್ಯಕ್ರಮ 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಇದೊಂದು ಮುಕ್ತ ಮಾತುಕತೆಯ ವೇದಿಕೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತ. 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಾರ್ಯಕ್ರಮದ ಮೊದಲಿಗೆ ನೀವು ಕೇಳಿ

11:45 ಆಗಿದೆ. ಚಿತ್ರಗೀತೆಗಳನ್ನ ನೀವು ಕೇಳಿದ್ರಿ. ಮೊದಲಿಗೆ ನನ್ನ ಪ್ರಕಾರ ಚಿತ್ರದ ಹಾಡನ್ನ ನೀವು ಕೇಳಿದ್ದು ಶ್ವೇತಾ ಮೋಹನ್ ಹಾಗೂ ಸಂತೋಷ್ ವೆಂಕಿ ಅವರ ಧ್ವನಿಗಳು. ಸಾಹಿತ್ಯ ಕವಿರಾಜ್ ಅವರದಾಗಿತ್ತು, ಸಂಗೀತ ಸಂಯೋಜನೆ ಅರ್ಜುನ್ ರಾಮು ಅವರದ್ದು. ಅದಾದ ನಂತರ ಕೇಳಿದ್ರಿ ನೀವು ಲಕ್ಷ್ಮೀ ಚಿತ್ರದ ಗೀತೆ ನೀನೇನೆ ನೀನೇನೆ ಅನ್ನುವ ಹಾಡು. ಇದು ಅನುರಾಧ ಭಟ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿತ್ತು. ಇದನ್ನು ಕೂಡ ಕವಿರಾಜ್ ಅವರ ರಚನೆಯಾಗಿತ್ತು. ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ಗುರು ಕಿರಣ್ ಅವರು. ಅದಾದ ನಂತರ ಈಗ ತಾನೇ ನೀವು ಕೇಳಿದ್ರಿ ಅಂಬರೀಷ ಚಿತ್ರದ ಹಾಡು. ಈ ಹಾಡು ಕಣ್ಣಲ್ಲೇ ಬಚ್ಚಿಡಲ. ಇದು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಮುಂದಿನ ಎರಡು ಹಾಡುಗಳು ವಿಷ್ಣುವರ್ಧನ ಚಿತ್ರದ ಗೀತೆ, ಟಿಪ್ಪು ಮತ್ತು ಸೌಮ್ಯರಾವ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಹರಿಕೃಷ್ಣ ಅವರ ಸಂಗೀತ. ವಿ ಹರಿಕೃಷ್ಣ ಮತ್ತು ಜಯಂತ್ ಕಾಯ್ಕಿಣಿ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಹಾಡು ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಶ್ವೇತಾ ಅವರ ಧ್ವನಿಯಲ್ಲಿದೆ. ಕೇಳಿ ಈ ಎರಡು

मेरी दिलखुश दिलखुश

ದಿಲ್ ಖುಷ್ ಏನೋ ಒಂಥರ ಚಿತ್ರದ ಹಾಡನ್ನ ನಾವು ಕೇಳಿದ್ದು. ಇಬ್ಬರಿಗೆ ಖಂಡಿತ ದಿಲ್ ಖುಷ್ ಏನೋ ಒಂಥರ ನಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇರಬಹುದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಬ್ಬರು ಸಿನಿಮಾ ಕ್ಷೇತ್ರದ ವ್ಯಕ್ತಿಗಳು ತಮ್ಮ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಇಷ್ಟೊತ್ತು ನೀವು ಕೇಳಿದ್ರಿ 11 ಗಂಟೆಯಿಂದ ಇಲ್ಲಿವರೆಗೂ ನಟಿ ಪ್ರಿಯಾಮಣಿಯವರ ಚಿತ್ರದಿಂದ ಆರಿಸಿದ ಹಾಡುಗಳು. ಎಲ್ಲ ಗೊತ್ತಾಗಿದೆ ಪ್ರಿಯಾಮಣಿಯವರ ಬರ್ಡೇ ಇವತ್ತು ಅಂತ ಹೇಳಿ. ಹಾಗಾಗಿ ಪ್ರಿಯಾಮಣಿಯವರ ಒಂದು ಬರ್ಡೇ ನೆನಪಿನಲ್ಲಿ ನಾವು ಸಾಕಷ್ಟು ಚಂದದ ಹಾಡುಗಳನ್ನ ಕೇಳಲಿಕ್ಕೆ ಸಾಧ್ಯ ಆಯ್ತು. 11:31 ಆಯ್ತಲ್ಲ, ಇನ್ನೇನು ಕಲಾಭಾರತಿ ಕಾರ್ಯಕ್ರಮವನ್ನ ಆರಂಭ ಮಾಡಬೇಕು. ಹೌದು, 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀನಿ.

11:31 ಈ ಸಮಯದಲ್ಲಿ ನಾವು ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ನಿಮ್ಮೆಲ್ರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಅಂದರೆ ಶನಿವಾರ ಭಾನುವಾರವನ್ನು ಸೇರಿಸಿ ಸಾಮಾನ್ಯವಾಗಿ ನಮ್ಮಲ್ಲಿ ಬೆಳಗ್ಗೆ 11:30 to 12:00 ವಿವಿಧ ಭಾರತೀಯ ಒಂದು ಕಲಾವಿದರನ್ನ ಕುರಿತಂತಹ ಕಾರ್ಯಕ್ರಮ ಕಲಾಭಾರತಿ. ಕಲಾವಿದರು ಯಾವುದೇ ಕ್ಷೇತ್ರದವರಾಗಿದ್ದರೂ ಪರವಾಗಿಲ್ಲ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ, ಸೊಗಸಾದ ಹಾಡುಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದರಲ್ಲೂ ಸಿನಿಮಾ ಕ್ಷೇತ್ರದವರ ಹುಟ್ಟಿದ ದಿನ ಅಂದರೆ ನಾವು ಸಾಮಾನ್ಯವಾಗಿ ಮಿಸ್ ಮಾಡೋದೇ ಇಲ್ಲ. ಹಾಗೆಯೇ ಈ ದಿನ ಈಗಾಗಲೇ ಹೇಳಿದ ಹಾಗೆ ಪ್ರಿಯಾಮಣಿ ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಸ್ಟಾರ್ ಡೈರೆಕ್ಟರ್ ಆಗಿರುವಂತಹ ಪ್ರಶಾಂತ್ ನೀಲ್ ಅವರ ಜನ್ಮದಿನ ಕೂಡ ಇದೆ. ಹಾಗಾಗಿ ಇಬ್ಬರಿಗೂ ಕೂಡ ನಾವು ಜನ್ಮದಿನದ ಶುಭಾಶಯಗಳನ್ನು ಹೇಳೋಣ.

ಎಸ್, ಇಬ್ಬರಿಗೂ ಬರ್ಡೇ ಶುಭಾಶಯಗಳನ್ನ ಹೇಳಿದ್ದಾಯ್ತು. ಈಗ ಪ್ರಿಯಾಮಣಿಯವರ ಚಿತ್ರದ ಹಾಡುಗಳನ್ನ ನಾವು ಪ್ರಸಾರ ಮಾಡಿದ್ದಾಗಿದೆ. ಹಾಗಾದ್ರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ,

ಉಗ್ರಂ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಉಗ್ರಂ ಚಿತ್ರದ ನಿರ್ದೇಶನವನ್ನ ಮಾಡಿದ್ರು ಪ್ರಶಾಂತ್ ನೀಲ್ ಅವರು. ಪ್ರಶಾಂತ್ ನೀಲ್ ಅವರ ಜನ್ಮದಿನ ಇಂದು. ಎರಡು ಸಾವಿರದ 2014 ಬಂದ ಸಿನಿಮಾ ಉಗ್ರಂ, ಶ್ರೀ ಮುರಳಿ, ಹರಿಪ್ರಿಯಾ, ಪದ್ಮಜರಾವ್, ಹೀಗೆ ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಹಾಡು ಬರೆದದ್ದು ರಾಮ್ ನಾರಾಯಣ್ ಅವರು, ರವಿ ಬಸರೂರು ಅವರ ಸಂಗೀತ ಇತ್ತು, ಹಾಡಿಗೆ ದನಿಯಾಗಿದ್ರು ಅನುರಾಧ ಭಟ್. ಹೌದು, ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನ ಇವತ್ತು ನಾವು ಕೇಳ್ತಾ ಇದ್ದೇವೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಪ್ರಶಾಂತ್ ನೀಲ್ 1980 ಜೂನ್ 4 ಬೆಂಗಳೂರಲ್ಲಿ ಹುಟ್ಟಿದ್ದು. ತಂದೆ ಸುಭಾಷ್, ಹಾಗೆ ತಾಯಿ ಭಾರತಿ. ಮೂಲತಃ ಆಂಧ್ರಪ್ರದೇಶದ ಮಡಕ್ಸಿರಾದ ನೀಲಕಂಠಪುರಂ ಅನ್ನುವ ಊರು. ಹಾಗಾಗಿ ಪ್ರಶಾಂತ್ ಅನ್ನುವ ಹೆಸರಿನ ಜೊತೆಗೆ ನೀಲಕಂಠಪುರ ಅದು ಅರ್ಧ ಆಗಿ ನೀಲ್ ಪ್ರಶಾಂತ್ ನೀಲ್ ಆಗಿದೆ. ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗ ಹೆಚ್ಚಾಗಿ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಆಶ್ರಯ ಪಡ್ಕೊಳ್ತಾ ಇದ್ದಿದ್ದು ಮದ್ರಾಸ್ನಲ್ಲಿ. ಅಲ್ಲಿಂದ ಬಂದಂತಹ ಬಹಳಷ್ಟು ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ಸಂಯೋಜಕರು, ಹೀಗೆ ಬೆಂಗಳೂರಿನಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಮದ್ರಾಸ್ನಿಂದ ಬಂದಂಥವರು ಬೆಂಗಳೂರಿನ ಒಂದು ರೇಸ್ಕೋರ್ಸ್ ರಸ್ತೆಯಲ್ಲಿರುವಂಥ ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ತಾ ಇದ್ರು. ಅಲ್ಲಿದ್ದಾಗಂಥ ಸಂದರ್ಭದಲ್ಲಿ ಹಾಡುಗಳ ಬಗ್ಗೆ, ಸಿನಿಮಾ ಡೈಲಾಗ್ಸ್, ಸ್ಕ್ರಿಪ್ಟ್ಗಳ ಬಗ್ಗೆ, ನಟ ನಟಿಯರ ಆಯ್ಕೆ, ಶೂಟಿಂಗ್ ಪ್ಲೇಸು, ಹೀಗೆ ಸಾಕಷ್ಟು ವಿಷಯಗಳನ್ನು ಅಲ್ಲಿಯ ಒಂದು ಹೋಟೆಲ್ ಒಂದರಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಅಲ್ಲಿಂದನೇ ಒಂದಷ್ಟು ಸಿನಿಮಾಗಳ ಸೋಲು ಗೆಲುವು ವಿಮರ್ಶೆಗಳು ಎಲ್ಲವೂ ಕೂಡ ಆಗ್ತಾ ಇತ್ತು. ಅದೇ ರೀತಿ ಅದೇ ಹೋಟೆಲಿನ ಹುಡುಗ ಅಂದರೆ ಆ ಹೋಟೆಲ್ನ ಅವರ ಒಬ್ಬ ಮೊಮ್ಮಗ ಸದ್ಯ ಭಾರತೀಯ ಸಿನಿಮಾ ರಂಗದಲ್ಲಿ ಮನೆ ಮಾತಾಗಿದ್ದಾರೆ. ದೇಶ ವಿದೇಶಗಳು ಕೂಡ ಇವರ ಸಿನಿಮಾಗಾಗಿ ಕಾಯುವಂಥ ಅಭಿಮಾನಿಗಳಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಹೀರೋ ಶ್ರೀ ಮುರಳಿ ಅವರ ಭಾವ, ಅಂದರೆ ಕನ್ನಡ ಸಿನಿಮಾ ಕ್ಷೇತ್ರದ ಪ್ರತಿಭಾವಂತ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು.

ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಒಂದು ಹಾಡನ್ನ ನೀವು ಕೇಳಿದ್ರಿ, ಸಲಾರ್ ಸೀಸ್ ಫೈರ್ ಚಿತ್ರದ ಗೀತೆ. ಸಚಿನ್ ಬಸ್ರೂರು ಅವರು ಹಾಡನ್ನ ಹಾಡಿದ್ರು, ರವಿ ಬಸ್ರೂರು ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು. ಕಲಾಭಾರತಿ ಕಾರ್ಯಕ್ರಮ ಪ್ರಶಾಂತ್ ನೀಲ್ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ. ಕನ್ನಡದಲ್ಲಿ ಹೊಸ ಶೈಲಿಯ ಸಿನಿಮಾವನ್ನ ಮಾಡುವ ಮೂಲಕ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದ್ರು ಅಂತಾನೆ ಹೇಳ್ತಾರೆ. ಪ್ರಶಾಂತ್ ನೀಲ್ ಅವರು ಉಗ್ರಂ ಸಿನಿಮಾವನ್ನು ಮಾಡಿದ್ರು 2014. ಅದಾದ ಮೇಲೆ ಅವರು ಒಂದು ರೀತಿಯ ಭರವಸೆಯ ನಿರ್ದೇಶಕ ಅಂತ ಗುರುತಿಸಿಕೊಂಡ್ರು. KGF ಚಾಪ್ಟರ್ ಈ ಸಿನಿಮಾ ಬಂದ ಮೇಲೆ ಭಾರತೀಯ ಚಿತ್ರರಂಗದ ಒಂದು ಆಸ್ತಿ ಅಂತಾನೆ ಪ್ರಶಾಂತ್ ನೀಲ್ ಅವರನ್ನು ಜನ ಗುರುತಿಸ್ತಾರೆ. ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಅದಾದಮೇಲೆ ಸಲಾರ್ ಪಾರ್ಟ್ ಈ ಒಂದು ಸಿನಿಮಾವನ್ನು ತೆಲುಗಿನ ಪ್ರಭಾಸ್ ಅವರ ಜೊತೆಗೆ ಮಾಡಿದರು. ಪ್ರಶಾಂತ್ ನೀಲ್ ಅವರು ಎಷ್ಟೇ ಸಿನಿಮಾಗಳನ್ನು ಮಾಡಿದರೂ ಕೂಡ ಅವುಗಳ ಕ್ವಾಲಿಟಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತಾರೆ. ತಮ್ಮ ಸಿನಿಮಾಕ್ಕಾಗಿ ತಮ್ಮದೇ ಆದಂಥ ಒಂದು ಸ್ಟೈಲ್ಗಾಗಿ ಹೆಚ್ಚು ಸಮಯವನ್ನು ತಗೊಳ್ತಾರೆ. ಹಾಗಾಗಿ ಕಡಿಮೆ ಸಿನಿಮಾ ಆದರೂ ಪರವಾಗಿಲ್ಲ, ಗುಣಮಟ್ಟದ ಸಿನಿಮಾಗಳು ಬರಬೇಕು ಅನ್ನುವುದು ಅವರ ಅಭಿಪ್ರಾಯ. ಹಾಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ರಾಜಿಯಾಗದೆ ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತಾ ವರ್ಷಕ್ಕೆ ಒಂದು ಅಥವಾ ಎರಡೇ ಸಿನಿಮಾಗಳಾದರೂ ಪರವಾಗಿಲ್ಲ, ನನಗೆ ಒಳ್ಳೆಯ ಸಿನಿಮಾಗಳನ್ನು ಜನರಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಂತಾರೆ ಪ್ರಶಾಂತ್ ನೀಲ್ ಅವರು. ಸ್ಯಾಂಡಲ್ವುಡ್ ಗಂಧದ ಗುಡಿಯಿಂದ ತಮ್ಮ ಸಿನಿಮಾ ಪ್ರಯಾಣವನ್ನು ಶುರು ಮಾಡಿದರು. ಆದರೆ ಇವತ್ತು ಇಡೀ ಭಾರತದ ಸಿನಿಮಾ ರಂಗದ ದಿಕ್ಕನ್ನು ಬದಲಾಯಿಸಿದ ಮಾಂತ್ರಿಕ ಅಂತಲೇ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳುವ ಮಾತು.

ಮೆಹಬೂಬಾ ಅನ್ನುವ ಈ ಹಾಡು ಅನನ್ಯ ಭಟ್ ಅವರ ಧ್ವನಿಯಲ್ಲಿತ್ತಲ್ಲ, ಇದು ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಗೀತೆ. ಕಿನ್ನಲ್ರಾಜ್ ಅವರ ಸಾಹಿತ್ಯ, ರವಿ ಬಸ್ರೂರು ಅವರ ಸಂಗೀತ ಸಂಯೋಜನೆ ಇತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ನೀಲ್ ಪ್ರಶಾಂತ್ ನೀಲ್ ಅವರ ನಿರ್ದೇಶನ ಈ ಸಿನಿಮಾಕ್ಕೆ ಇತ್ತು. ಅಂದರೆ ಕೆಜಿಎಫ್ನಿಂದ ಸುನಾಮಿಯನ್ನು ಎಬ್ಬಿಸಿ ಮತ್ತೆ ಪ್ರಭಾಸ್ ಎನ್ ಟಿ ಆರ್ ಅವರಂತಹ ಪ್ಯಾನ್ ಇಂಡಿಯಾ ಸಿನಿಮಾ ನಟರ ಅಚ್ಚುಮೆಚ್ಚಿನ ನಿರ್ದೇಶಕರಾಗಿದ್ದಾರೆ ಪ್ರಶಾಂತ್ ನೀಲ್. ಇವರ ಸಿನಿಮಾಗಳಲ್ಲಿ ಕಲ್ಲಿದ್ದಲು, ಗಣಿಗಾರಿಕೆ, ರಕ್ತ, ಕತ್ತಿ, ಅಬ್ಬರದ ದೃಶ್ಯಾವಳಿಗಳು, ಹಾಗೆ ವಿಭಿನ್ನವಾದಂತಹ ಒಂದು ಬಣ್ಣ ಸಿನಿಮಾ ತುಂಬ. ಅಂದರೆ ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು ಅವ್ರ ಸಿನಿಮಾಗಳನ್ನು ನೋಡಿದಾಗ ಒಂಥರ ಡಾರ್ಕ್ ಶೇಡ್, ಜಾಸ್ತಿ ಬ್ಲ್ಯಾಕ್ ಶೇಡಲ್ಲಿ ಅವರು ಫ್ರೇಮನ್ನು ಕಟ್ಕೊಡ್ತಾರೆ. ಮತ್ತು ಡೈಲಾಗ್ಸ್ ಕಡಿಮೆ, ಹಾಗೆ ಡೈಲಾಗ್ಸ್ ಕಡಿಮೆ ಅಂತ ಅಂದರೂ ಕೂಡ ಪ್ರತಿ ಪಾತ್ರದ ಮಾತು ಕೂಡ ಒಂದು ರೀತಿ ಗುಂಡು ಹೊಡೆದ ಹಾಗೆ, ಕಥೆ ನಡೆಯುವಂಥ ಒಂದು ಸ್ಥಳ ಕೂಡ ವಿಭಿನ್ನವಾಗಿ ತೋರಿಸ್ತಾರೆ. ಒಂದು ರೀತಿ ತಮ್ಮದೇ ಆದಂಥ ಒಂದು ಸಿಗ್ನೇಚರ್ ಟ್ಯೂನ್ ಅನ್ಬಹುದು, ಅಥವಾ ಒಂದು ಟ್ರೇಡ್ ಮಾರ್ಕ್ ಅನ್ನುವ ಹಾಗೆ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳು ಇರುತ್ತೆ ಅನ್ನೋದು ಅವರ ಸಿನಿಮಾಗಳನ್ನು ಅತ್ಯಂತ ಹೆಚ್ಚು ಗಮನಿಸಿ ಹೇಳುವಂಥವರ ಒಂದು ಮಾತುಗಳು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಆ್ಯಕ್ಟ್ ಮಾಡಿದಂಥ ಕೆಜಿಎಫ್ ಸಿನಿಮಾ ಬಂದ ಮೇಲೆ ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರು ಬೇರೆ ಬೇರೆ ಭಾಷೆಗೆ, ಅಂದರೆ ತೆಲುಗು, ತಮಿಳು, ಹಿಂದಿ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ. ಸಾಕಷ್ಟು ಹಿಟ್, ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಪ್ರಶಾಂತ್ ನೀಲ್ ಈಗ ಇಡೀ ದೇಶದಲ್ಲಿ ಮನೆ ಮಾತಾಗಿರುವಂಥ ಕನ್ನಡದ ನಿರ್ದೇಶಕ ಅಂದರೆ ಖಂಡಿತ ತಪ್ಪಾಗಲಿಲ್ಲ.

ನಿರ್ದೇಶಕರ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳು ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತಾದಂತ ಒಂದಿಷ್ಟು ಮಾಹಿತಿಯ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗ್ತಾ ಇದೆ. ಕೆಜಿಎಫ್ ಚಿತ್ರದ ಹಾಡು ನೀವು ಕೇಳಿದ್ರಲ್ಲ, ಸಲಾಂ ರಾಕಿ ಭಾಯ್, ಇದು ವಿಜಯಪ್ರಕಾಶ್, ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಮತ್ತೆ ವಿಜಯ್ ಅರಸ್ ಇವರೆಲ್ಲರೂ ಹಾಡಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇತ್ತು, ರವಿ ಬಸ್ರೂರು ಅವರ ಸಂಗೀತ ಸಂಯೋಜನೆ ಇತ್ತು. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಇಡೀ ಭಾರತದ ಸಿನಿಮಾ ಕ್ಷೇತ್ರದ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ರು ಪ್ರಶಾಂತ್ ನೀಲ್. ಅವರು ನಿರ್ದೇಶನ ಮಾಡಿದಂತಹ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದೆ. ಕಮರ್ಷಿಯಲ್ ಮಾಸ್ ಸಿನಿಮಾಗಳಿಗೆ ತಮ್ಮದೇ ಆದಂತಹ ವಿಶೇಷ ವ್ಯಾಕರಣವನ್ನ ನೀಡಿದಂತಹ ನಿರ್ದೇಶಕರು ಪ್ರಶಾಂತ್ ನೀಲ್. ಡಾರ್ಕ್ ಕಲರ್ ಗ್ರೇಡಿಂಗ್, ಚುರುಕಾದ ಸಂಭಾಷಣೆ, ಭಿನ್ನವಾಗಿ ಕತೆ ಹೇಳುವ ನೀತಿ, ನಿರೂಪಣಾ ಶೈಲಿಯಿಂದ ತಮ್ಮದೇ ಆದಂಥ ಒಂದು ಭಿನ್ನ ಶೈಲಿಯನ್ನ ಸೃಷ್ಟಿ ಮಾಡಿದ ನಿರ್ದೇಶಕ ಪ್ರಶಾಂತ್ ನೀಲ್. ಇವತ್ತು ಅವರ ಜನ್ಮದಿನ, ಅವರಿಗೆ ಶುಭವಾಗಲಿ. ಉಗ್ರಂ ಚಿತ್ರದ ಇನ್ನೊಂದು ಹಾಡನ್ನ ಕೇಳಿ. ರಾಮನಾರಾಯಣ್ ಅವರದ್ದೇ ಸಾಹಿತ್ಯ, ರವಿ ಬಸ್ರೂರು ಅವರ ಸಂಗೀತ, ಅನುರಾಧ ಭಟ್ ಮತ್ತು ಸಂಗಡಿಗರ ಧ್ವನಿಗಳು.

ಸಲಾರ್ ಸೀಸನ್ ಫೈರ್ ಚಿತ್ರದ ಹಾಡು ನೀವು ಕೇಳಿದ್ದು. ವಸಂತಿ ಶೆಣೈಯವರ ಧ್ವನಿ, ಕಿನ್ನಲ್ ರಾಜ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರ ಸಂಗೀತ. ಕಲಾಭಾರತಿ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾಕಂದ್ರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 12 ಗಂಟೆಯ ಸಮಯ ಆಯಿತು. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24 ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ

0: ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ಮ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ತಿಂಗಳ ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ಹುಡುಕಿಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳು ಬಂದವ. ಅವು ಯಾವ ಪ್ರಶಸ್ತಿಗಳು, ಏನು ಅಂತ, ಮತ್ತೆ ಇವರ ಸಾಧನೆ ಏನು ಅಂತ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣಂತೆ. ಡಾಕ್ಟರ್ ರಾಜೇಶ್

0: ಶೀಲವಂತರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕನ್ನಡ ಅತಿಥಿ ಉಪನ್ಯಾಸಕರು, ತಾವು ಕನ್ನಡ ಉಪನ್ಯಾಸಕರಾಗಿದ್ದು ಭಾಷೆಯಲ್ಲಿನ ಅಭಿಮಾನಕ್ಕೋ ಅಥವಾ ಸರಳ ಅನ್ನುವ ಕಾರಣಕ್ಕೋ?
1: ನಾ ಭಾಷೆ ಮೇಲೆ ಅಭಿಮಾನಕ್ಕಾಗಿ ಕನ್ನಡ ಉಪನ್ಯಾಸಕಿ ಆಗಿದ್ದು, ನನಗೆ ಉಪನ್ಯಾಸಕಿ ಆಗ್ಬೇಕನ್ನುವಂತಹ ಇಚ್ಛೆ ಏನಿರಲಿಲ್ಲ. ನಾನು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನು ಮೊದಲಿಂದಲೂ ಆಸಕ್ತಿಯಿಂದ ಕಲಿತಿದ್ದೆ. ಆಸಕ್ತಿಯಿಂದ ಮೊದಲಿಂದ ನಾನು ಕತೆ ಕಾದಂಬರಿಗಳನ್ನು ಓದೋದು, ವಿಮರ್ಶೆಗಳನ್ನು ಓದೋದು ಮಾಡ್ಕೋತಾ ಬಂದೆ. ಜೊತೆಗೆ ನಮ್ಮದು ತಂದೆಯವರು ಪತ್ರಕರ್ತರಾಗಿದ್ದರಿಂದ ಅವರು ಬರೆದಂಥ ಲೇಖನಗಳನ್ನು ಓದ್ತಿದ್ದೆ. ಹಾಗಾಗಿ ಸಾಹಿತ್ಯ ನನ್ನನ್ನು ಸೆಳಿತಾ ಹೋಯಿತು. ಆ ಸಾಹಿತ್ಯ ಓದ್ತಾ ಓದ್ತಾ ನಾನು ಎಂ ಎ ಮಾಡಬೇಕನ್ನುವಂಥ ಆಸಕ್ತಿ ಇತ್ತು. ಎಂ ಎ ಮಾಡಿಕೊಂಡೆ. ಎಂ ಎ ಮಾಡಿಕೊಂಡ ನಂತರ ನಾನು ಯಾವುದೇ ಇಚ್ಛೆ ಇರಲಿಲ್ಲ ನಾನು ಉಪನ್ಯಾಸಕ ಆಗಬೇಕಂತ. ಹಾಗಂತ ಉಪನ್ಯಾಸ ವೃತ್ತಿ ಮೇಲೆ ಗೌರವ ಇಲ್ಲ ಅಂತಲ್ಲ, ಅತಿಯಾದ ಗೌರವವನ್ನು ಇಟ್ಕೊಂಡಂಥವಳು. ನಾನೊಂದು ಸ್ವಲ್ಪ ಮಾತು ಕಡಿಮೆ, ಹೀಗಾಗಿ ನಾನು ಉಪನ್ಯಾಸಕ ವೃತ್ತಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದಂತಿತ್ತು. ಆದರೆ ನನ್ನ ಅದೃಷ್ಟ ಏನೋ, ಆ ವೃತ್ತಿ ನನ್ನನ್ನು ತನ್ನತ್ತ ಸೆಳೀತು. ಅಲ್ಲಿ ಇವತ್ತು ಬರೀ ಗೌರವವನ್ನು ಕೊಡ್ತಿದ್ದೆ ಉಪನ್ಯಾಸಕ ವೃತ್ತಿಗೆ. ಗೌರವದ ಜೊತೆಗೆ ಪ್ರೀತಿಯನ್ನು ನಾನು ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದಂದರೆ ಈ ಉಪನ್ಯಾಸಕ ವೃತ್ತಿಯನ್ನು. ಇವತ್ತು ನಾನು ಅತ್ಯಂತ ಒಪ್ಪಿಕೊಂಡು ಈ ವೃತ್ತಿಯನ್ನು ಮಾಡ್ತಿದ್ದೀನಿ. ಪ್ರೀತಿ ಗೌರವದ ಜೊತೆಗೆ ಅದು ನನ್ನ ದೇಹದ ಒಂದು ಅಂಗೇನೋ ಅನ್ನೋ ರೀತಿಯಿಂದ ನಾನು ಕನ್ನಡವನ್ನು ಇವತ್ತು ಪ್ರೀತಿಸ್ತಿದ್ದೀನಿ.
0: ಇಷ್ಟೊಂದು ಆಳವಾಗಿ ಈ ಕನ್ನಡ ಭಾಷೆ ಮೇಲೆ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ವೃತ್ತಿಯನ್ನು ನಡೆಸ್ತಾ ಇದ್ದೀರಿ, ಸಂತೋಷ ಡಾಕ್ಟರ್ ರಾಜೇಶ್ವರಿ ಅವರೇ. ಈ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶ್ನೆ ಬಂದಾಗ, ಸಾಹಿತ್ಯ ಕ್ಷೇತ್ರ ಅನ್ನೋದು ತುಂಬ ವಿಶಾಲವಾದದ್ದು, ಅದರಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಇರೋದು ಯಾವ ಕಡೆ, ಯಾವ ಭಾಗದಲ್ಲಿ ಅಂತ ಕೇಳಬಹುದು?
1: ಕೇಳಬಹುದು ಸರ್. ಸಾಹಿತ್ಯ ಅಂದ್ರೆ, ಕನ್ನಡ ಸಾಹಿತ್ಯ ಅಂದ್ರೆ ಇಂದ ಸಮುದ್ರದಷ್ಟು ವಿಶಾಲವಾದದ್ದು. ಅದರಲ್ಲಿ ಒಂದು ನೀರು ಕುಡಿಯುವಂತ ಪ್ರಯತ್ನವೂ ನನ್ನಿಂದ ಆಗಿಲ್ಲ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನನಗೆ ಕತೆ ಕಾದಂಬರಿ ಓದೋದ್ರಲ್ಲಿ, ಕತೆ ಕಾದಂಬರಿಗಳಲ್ಲಿ ಬಹಳಷ್ಟು ಆಸಕ್ತಿ ಓದ್ತೀನಿ. ಬರವಣಿಗೆ ವಿಷಯ ಬಂದಾಗ ಕತೆ ಕಾದಂಬರಿ ಕವನಗಳನ್ನ ನಾ ಯಾವತ್ತು ಇಲ್ಲಿವರೆಗೂ ಬರೆದಿಲ್ಲ. ನನಗೆ ವಿಚಾರ ಆಸಕ್ತಿ ಇರೋದೇನಂದ್ರೆ, ಒಂದು ಸಂಶೋಧನಾ ಕ್ಷೇತ್ರ, ಮತ್ತೊಂದು ವಿಮರ್ಶಾ ಕ್ಷೇತ್ರ ಇರೋದ್ರಿಂದ ನಾವು ಸಂಶೋಧನೆ ಕುರಿತು ಲೇಖನಗಳನ್ನ ಬರ್ತಿದ್ದೀನಿ ಮತ್ತು ವಿಮರ್ಶಾ ಲೇಖನಗಳನ್ನ ಬರ್ತಿದ್ದೀನಿ. ಉಪನ್ಯಾಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹಂತಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಉಪನ್ಯಾಸಗಳನ್ನು ಮಾಡ್ತಿದ್ದೀನಿ. ಕತೆ ಕಾದಂಬರಿ ನನಗೆ ಆಸಕ್ತಿ, ಓದ್ಲಿಕ್ಕೆ ಮಾತ್ರ ಆಸಿ, ಬರವಣಿಗೆ ಅದರಲ್ಲಿ ನಾ ತೊಡ್ಕೊಂಡಿದ್ದಿಲ್ಲ.
0: ಮತ್ತೆ ಇಷ್ಟೆಲ್ಲ ತಾವು ಕತೆ ಕಾದಂಬರಿಗಳನ್ನು ಬರೆದಿಲ್ಲ, ಆದರೆ ಓದಲಿಕ್ಕೆ ನನಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಯಾರಾದರೂ ಒಬ್ಬರು ಪ್ರೇರಣೆ ಬೇಕಲ್ಲ?
1: ಪ್ರೇರಣೆ ಖಂಡಿತವಾಗಿ ಇದೆ ಸರ್. ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಒಂದು ಸಾಹಿತ್ಯ ವಲಯದಲ್ಲೇನೆ ಅಂತ ಹೇಳ್ಬೇಕು. ನನ್ನ ಅಜ್ಜಿ ಗೋದಾವರಿ ಶೀಲು ಅಂತವರು ಬಹಳಷ್ಟು ಜನಪದ ಹಾಡುಗಳನ್ನು ಹಾಡ್ತಿದ್ರು, ಬೀಸು ಹಾಡು, ಕೊಟ್ಟೋ ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾ ಕೇಳ್ಕೋತಾ ಬಂದಿದ್ದೀನಿ. ಆಮೇಲೆ ಮಂಗಳಾರತಿ ಪದಗಳನ್ನ, ಆಮೇಲೆ ನನ್ನ ಅತ್ತೆ ಇದ್ರು ದಾನಮ್ಮ ಚಿಲ್ಲಾಳ್ ಶೆಟ್ಟಿ ಅಂತ, ಅವ್ರು ಯಾವಾಗ್ಲೂ ಜನಪದ ಕಥೆಗಳನ್ನ ಬಹಳಷ್ಟು ಹೇಳ್ತಿದ್ರು. ನಚ್ಚವರಿದ್ದಾಗ ಅವರಿಂದಲೇ ಆ ಜನಪದ ಕಥೆಗಳನ್ನ ಕೇಳ್ತಾ ಬಳ್ಕೊಂಡು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ನನಗೆ ಬೆಳಿ. ಮುಂದೆ ಬಂದಾಗ ನನ್ನ ತಂದೆಯವರು ಹಿರಿಯ ಪತ್ರಕರ್ತರು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥವ್ರು. ಬಿಳಿಗಿ ತಾಲೂಕು 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಹ ಅವರ ಸರ್ವಾಧ್ಯಕ್ಷ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಆಮೇಲೆ ಅವರಿಂದ ನಾ ಬರವಣಿಗೆ ಒಂದು ರೀತಿಯಿಂದ, ನನ್ನ ತಾಯಿ ಶಾಂತಾ ಶೀಲವಂತವರು ಮತ್ತು ನನ್ನ ಅಕ್ಕ ಜಯಶ್ರೀ ಎನ್ನವರು ಏನ್ ಮಾಡ್ತಿದ್ರು, ನಾ ಚಿಕ್ಕವಳು ಬಹಳ ಚಿಕ್ಕವಳಿದ್ದಾಗಲೇ ಏನಂದ್ರೆ ಕಾದಂಬರಿಗಳನ್ನು ಓದ್ತಿದ್ರು ಇಬ್ರು. ಕಾದಂಬರಿಗಳನ್ನು ಓದಿದಂತ ಅವ್ರು ಏನಂದ್ರೆ ಆ ಕಾದಂಬರಿಗಳನ್ನ ಚರ್ಚೆ ಮಾಡೋದನ್ನ ಮಾಡ್ಕೋತಿದ್ರು. ಹಂಗಿದೆ ಕಾದಂಬರಿ, ಹೀಗಿದೆ, ಹಂಗ ಓದ್ಬೇಕಲ್ಲ, ಆ ಪಾತ್ರ ಹಿಂಗಿದೆ ಅಂತ ಅನ್ನೋದು. ಹಂಗ ಕೇತಾ ಕೇತಾ ಏನ್ ಅನಿಸ್ತ ನನಗೆ, ಇಷ್ಟೆಲ್ಲ ಆಸಕ್ತಿಯಿಂದ ಚರ್ಚೆ ಮಾಡ್ತಾರಂದ್ರೆ ಅದು ಏನೋ ಬಹಳಷ್ಟು ಆಸಕ್ತಿಕರವಾಗಿದೆ. ನಾವು ಓದ್ಬೇಕು ಅನ್ನುವಂಥದ್ದು ನನಗೆ ಆಸಕ್ತಿ ಬಂತು. 5ನೇ ತರಗತಿ ಇಲ್ದಿದ್ದಾಗಲೇ ನಾನು ಕಾದಂಬರಿಗಳನ್ನು ಓದುವಂತ ಒಂದು ಪರಂಪರೆ ಬೆಳೆಸ್ಕೊಂಡೆ. ಮತ್ತೆ ಇನ್ನೊಂದು ಬಂದಾಗ, ನನ್ನ ಸುತ್ತಲಿದ್ದಂತಹ ಎಲ್ಲ ವಲಯ, ನನ್ನ ತಂದೆಯವರ ಸ್ನೇಹಿತರಾಯ್ತು, ನನ್ನ ಕಲಿಸಿದಂತಹ ಶಿಕ್ಷಕರಾಯ್ತು, ಎಲ್ಲರೂ ಏನಂದ್ರೆ ಸಾಹಿತಿಗಳು. ನನ್ನ ತಂದೆಯವರ ಗುರುಗಳಾದಂತ ಕಂಠಿ ಹನುಮಂತರಾಯರಾಯ್ತು, ಸುಭಾಷ್ ಸೌದಿ ಆಯ್ತು, ಆಮೇಲೆ ಅಲ್ಲಿರುವಂತಹ ಡಾಕ್ಟರ್ ಶ್ರೀರಾಮ್ ಮಿಟ್ಟನ್, ಎಚ್ ಬಿ ಧರ್ಮನ್ ಅವರು, ಇವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡಂತವ್ರು. ಅವ್ರು ನಿತ್ಯ ಮನೆಗೆ ಬರೋದು, ಹೋಗೋದು, ಅಪ್ಪಾಜಿ ಜೊತೆಗೆ ಮಾತುಕತೆಗಳನ್ನ ಆಡ್ತಾ, ಅವೆಲ್ಲವನ್ನ ನೋಡ್ತಾ ನೋಡ್ತಾ ಸಾಹಿತ್ಯ ಇಷ್ಟೊಂದು ಆಸಕ್ತಿ ಐತಲ್ಲ ಅಂತಂದು ನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಬಂದೆ. ಮುಂದೆ ಪದವಿ ಕಾಲೇಜಿಗೆ ಬಂದಾಗ ನನಗೆ ಡಾಕ್ಟರ್ ಮಹೇಶ್ ಚಿಂತಾಮಣಿ ಅವರು ನನ್ನ ಗುರುಗಳಾಗಿದ್ರು, ಎಸ್ ಕೆ ಬಾಗಿಯವರು ನನ್ನ ಗುರುಗಳು. ಸಾಹಿತ್ಯದ ಬಗ್ಗೆ ಪಾಠ ಮಾಡ್ತಿದ್ರೆ ಅದರಲ್ಲಿ ಮುಳುಗು ಹೋಗ್ಬೇಕು ನಾವು. ಆ ರೀತಿಯಾದ ಪಾಠಗಳನ್ನ ಮಾಡಿದಾಗ ನಮ್ಮ ಸಾಹಿತ್ಯ ರುಚಿ ಅತಿಯಾಗಿ ಹೆಚ್ಚು ಬೆಳೀತಾ ಬೆಳೀತಾ ಹೋಯ್ತು. ನಾನು ಇನ್ನಷ್ಟು ಇದ್ರೆ ಓದ್ಬೇಕು, ಇನ್ನೂ ಪದವಿಯನ್ನು ಇದರಲ್ಲೇ ಪಡಿಬೇಕು ಅಂತ ಆಸಕ್ತಿ ಬಂದು ನಾ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆ. ಸ್ನಾತಕೋತ್ತರ ಪದವಿ ಹೋದಾಗಂತರೂ ನನಗೆ ಸಿಕ್ಕಂತ ಗುರುಗಳಂತರೂ ಯೂನಿವರ್ಸಿಟಿಯಲ್ಲಿ ಸಿಗಲಾರಂತ ಗುರುಗಳು, ಡಾಕ್ಟರ್ ಬಿ ಕೆ ಹಿರೇಮಠ್, ಡಾಕ್ಟರ್ ಜಿ ವೀರಭದ್ರಗೌಡ, ವೆಂಕಟಗಿರಿಗಳ ದಳವಾಯಿ, ಅನ್ನಪೂರ್ಣ ಜಾಲ್ವಾದಿ ಅಂತವ್ರು. ದಿನನಿತ್ಯ ಕೂರ್ತಿ ಕೂತು ಪಾಠಗಳನ್ನು ಕೇಳ್ತಿದ್ವಿ ಅಂದ್ರೆ ನಾವು ಯಾವುದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ವಿ. ಆ ರೀತಿ ಪಾಠಗಳನ್ನ ಮಾಡ್ತಾ ಇದ್ರು. ಮುಂದೆ ನಾನು PhD ಮತ್ತು MPL ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಗುರುಗಳಾದ್ರು. ಅವರಂತರು ಮಹಾನ್ ಶಿಲ್ಪಿ, ವಿದ್ಯಾರ್ಥಿಗಳನ್ನ ರಚನೆ ಮಾಡುವಂತ ಶಿಲ್ಪಿ ಅಂತ ಹೇಳ್ಬೋದು. ಎಂತ ದಡ್ಡರನ್ನು ಸಹ ಜಾಣರನ್ನಾಗಿ ಮಾಡುವಂತ ಒಂದು ಕುಶಲಕರ್ಮಿ ಅವರು. ನನ್ನನ್ನ ತಿದ್ದಿ ತಿದ್ದಿ ಅವರು ಮತ್ತೊಂದು ಮೂರ್ತಿಯನ್ನಾಗಿ ಮಾಡಿದಂಥವ್ರು. ಹೀಗಾಗಿ ಪರಿಸರ ನನಗೆ ಬೆಳೆಸ್ತಾ.

0: ಈಗ ತಾವು PhD ಮಾಡಿದ್ದೇನೆ ಅಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ಅಂತ ಗೊತ್ತಾಗ್ಲಿಲ್ಲ.
1: ನಾನು ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅನ್ನುವಂತ ವಿಷಯದ ಮೇಲೆ PhD ಪದವಿಯನ್ನು ಪಡೆದಿದ್ದೀನಿ ಡಾಕ್ಟರ್ ವೀರೇಶ್ ಬಡಗೇರ್ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂದರೆ ನಿರೂಪಣೆ, ಸಂಕಥನ ಅಂದರೆ ನಿರೂಪಣೆ ಅರ್ಥ ಕೊಡ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊರವಂಜಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದ್ದಾಳೆ ಇಲ್ಲಿವರೆಗೆ ಅಂತ. ನಾ ಕೊರವಂಜಿ ಅಂದಾಗ ಅವ್ ಕೇವಲ ಕನಿ ಹೇಳ್ತಾಳೆ, ಅವಳು ಕನಿ ಹೇಳುವಂತ ಹೆಣ್ಮಂತಷ್ಟೇ ಭಾವಿಸ್ಕೊಂಡ್ರಿ. ಅದನ್ನು ಮೀರಿ ಅವಳದೊಂದು ವ್ಯಕ್ತಿತ್ವ ಐತಿ. ಒಬ್ಬ ಗಟ್ಟಿತನದ ಮಹಿಳೆಯಾಗಿದೆ ಕಾಣ್ತಾಳೆ, ಒಬ್ಬ ಧರ್ಮ ಪ್ರಸಾರಿಕೆಯಾಗಿ ಕಾಣ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ತಜ್ಞರು ಅವ್ರು ಮಾಡುವಂತ ಕೆಲಸವನ್ನ ನಮ್ಮ ಕೊರವಂಜಿ ಆ ಕಾಲದಲ್ಲೇ ಮಾಡ್ತಂತ ಅವಳ ವ್ಯಕ್ತಿತ್ವವನ್ನ ಚಿತ್ರಣ ಮಾಡುವಂತ ಅಧ್ಯಯನವನ್ನ ನಾನು ಈ PhD ಪ್ರಬಂಧದಲ್ಲಿ ಮಾಡಿದ್ದೀನಿ.
0: ಆಮೇಲೆ ಆಗ್ಲೇ ತಾವು ನಮಗೆ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಕೃತಿ?
1: ಸರ್, ನಾನು ಈಗಾಗಲೇ ಒಂದು 5 ಕೃತಿಗಳಾಗಿದ್ದಾವೆ. ಒಂದು MPhil ಪ್ರಬಂಧ, ಚಂದ್ರಶೇಖರ ಕಂಬಾರ ಕಾದಂಬರಿಗಳಲ್ಲಿ ತಾಯಿ ಸಂಸ್ಕೃತಿ ಅಂತ. ನನ್ನ PhD ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂತ. ಜೊತೆಗೆ ಕಪ್ಪರ ಪಡೆಯವ ಅನ್ನುವಂತ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತ ಮಂಟಪ ಮಾಲೆ ಕೃತಿ ಬರೆದಿದ್ದೀನಿ. ಜೊತೆಗೆ ಮೋಳಿಗೆ ಮಹಾದೇವಿ ಅಮ್ಮ ಅನ್ನೋದನ್ನ ಗುಲ್ಬರ್ಗಾದವರು ಪ್ರಕಟಗೊಳಿಸಿದ್ದಾರೆ. ಜೊತೆಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ಲಿಂಗಾಯತ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದವರು ಪ್ರಕಟಗೊಳಿಸಿದ್ದಾರೆ. ಈ 5 ಕೃತಿಗಳನ್ನ ಬರ್ತಿದ್ದೀನಿ. ಜೊತೆಗೆ ಅನೇಕ ಲೇಖನ 50 ಅಧಿಕ ಲೇಖನಗಳನ್ನ ನಾ ಬರ್ತಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಆಯ್ಕೆ ಮಾಡಿಕೊಂಡದ್ದಂದ್ರೆ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನು ಕುರಿತು ನನ್ನ ಲೇಖನಗಳಾಯ್ತು, ಕೃತಿಗಳಾಯ್ತು ರಚನೆಗೊಂಡಿದ್ದಾವೆ. ಮೊದಲಿಂದ ಅಜ್ಜಿಯಿಂದ ಒಂದಿಷ್ಟು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ನನ್ನ ಆಸಕ್ತಿ ಕ್ಷೇತ್ರವಾಗಿ ಮುಂದೆ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಂತೆ ಎಲ್ಲ ಮಾನವೀಯ ಮೌಲ್ಯಗಳಿರೋದು ಏನಂದ್ರೆ ಜನಪದ ಸಾಹಿತ್ಯ ಮತ್ತು ಈ ಶರಣ ಸಾಹಿತ್ಯದಲ್ಲಿ ಅಂತ ನನ್ನ ಅನುಭವಕ್ಕೆ ಬಂತು. ಅಂತ ಮಾನವೀಯ ಮೌಲ್ಯಗಳನ್ನ ಎದುರಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಸಾಹಿತ್ಯದ ಮೇಲೆ ಏನಾದ್ರೂ ಕೆಲಸ ಮಾಡಬೇಕು ಅಂತಂದು ಅದನ್ನ ಕುರಿತ ಉಪನ್ಯಾಸಗಳನ್ನ ಲೇಖನಗಳನ್ನ ಬರೆಯುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ.
0: ತಾವು ಆಗ್ಲೇ ಹೇಳಿದ್ರಿ ಸಂದರ್ಶನದಲ್ಲಿ ಮಾನವೀಯ ಮೌಲ್ಯಗಳು ಅಂತ ಹೇಳಿ. ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನಗೆ ನೆನಪಾಗ್ತಾ ಇತ್ತು, ಏನಪ್ಪಾ ಅಂತಂದ್ರೆ ಈ ಮಾನವೀಯ ಮೌಲ್ಯಗಳು ಅಂತಂದ್ರೆ ನಾನು ತಿಳ್ಕೊಂಡ ಪ್ರಕಾರ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ, ಇವು 5 ಮಾನವೀಯ ಮೌಲ್ಯಗಳು ಅಂತ ನಾವು ಕರಿತೇವೆ. ಈ ಕುರಿತು ತಾವು ಎಲ್ಲೆಲ್ಲಿ ಉಪನ್ಯಾಸವನ್ನು ಮಾಡಿದ್ದೀರಿ ತಾವು?
1: ನಾನು ಹೆಚ್ಚು ಶರಣ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವಾಗ ಆ ಶರಣ ಸಾಹಿತ್ಯದಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳು ಅಲ್ಲಿ ಯಾವ ರೀತಿ ಜಾತಿ ಆಮೇಲೆ ಲಿಂಗ ಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ತಂತಾರೆ, ಎಲ್ಲರನ್ನ ಮನುಷ್ಯರನ್ನಾಗಿ ಕಾಣುವಂತ ಆ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಗೊತ್ತು ಬಹಳಷ್ಟು ಶರಣ ಸಾಹಿತ್ಯ ಉಪನ್ಯಾಸಗಳಲ್ಲಿ ನೀಡಿದ್ದೀನಿ. ಆಮೇಲೆ ಜನಪದ ಮೌಲ್ಯಗಳು, ಸ್ತ್ರೀ ಸಂವೇದನೆಗಳನ್ನ ಕುರಿತು ಅಲ್ಲಿ ಎಲ್ಲವೂ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂತ ಆ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿ ಚಿತ್ರಣಗೊಂಡಿದೆ ಮಾನವ ಮೌಲ್ಯಗಳು ಅನ್ನೋದನ್ನು ಕುರಿತು ಸಾಕಷ್ಟು ಉಪನ್ಯಾಸಗಳನ್ನ ಮಾಡಿದ್ದೀನಿ ಸರ್.
0: ಮತ್ತೀಗ ತಾವು ಹೇಳ್ತಾ ಇದ್ರಿ ಇಷ್ಟೆಲ್ಲ ನೀವು ಸಾಧನೆಯನ್ನ ಮಾಡಿದಿರಿ ಅಂತಂದ್ರೆ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿರ್ಬೇಕಲ್ಲ?
1: ಬಂದಿದಾವೆ ಸರ್.
0: ಯಾವ ಪ್ರಶಸ್ತಿಗಳು ಮತ್ತೆ ಯಾವ ವರ್ಷದ ಅಂತ ತಿಳಿಸಬಹುದಾ?
1: ನನಗೆ ಮಸ್ಕತ್ ಅವರು ಬಸವ ಬಳಗದಿಂದ ಅಂತಾರಾಷ್ಟ್ರೀಯ ಕಾಯಕ ಸಿರಿ ಅನ್ನುವಂತ ಪ್ರಶಸ್ತಿಯನ್ನ ಆನ್ಲೈನ್ ದಲ್ಲಿ ನಾನು ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಡಿದ್ದೀನಿ, ಉಪನ್ಯಾಸಕ್ಕಾಗಿ ಅವರು ಅಂತಾರಾಷ್ಟ್ರೀಯ ಕಾಯಕ ಸಿರಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ಆಮೇಲೆ ಬಿಳಿಗೆಯಲ್ಲಿರುವಂತಹ ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದಿಂದ 2 ಬಾರಿ ನನಗೆ ಸರಸ್ವತಿ ಶ್ರೀ ಪ್ರಶಸ್ತಿ ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆಗಾಗಿ ಒಂದು ಸಲ ನೀಡಿದ್ರೆ ಡಾಕ್ಟರೇಟ್ ಪದವಿಯನ್ನ ಪಡೆದದ್ದಕ್ಕಾಗಿ ಮತ್ತೊಂದು ಸಲ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ನನ್ನ ಕೃತಿಗೆ ಬಿಳಿಗಿ ತಾಲೂಕಿನ ದತ್ತಿನಿಧಿ ಪ್ರಶಸ್ತಿ ಸಹ ನನ್ನ ಕೃತಿಗೆ ಸಿಕ್ಕಿದೆ. ಜೊತೆಗೆ ನಮ್ಮ ತಾಲೂಕಾ ಮಟ್ಟದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನನಗೆ ನೀಡಿದ್ದಾರೆ.
0: ಇಷ್ಟೆಲ್ಲ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಮತ್ತೆ ತಾವು ಆಗಾಗ ನಾನು ಆನ್ಲೈನ್ ಅನ್ನು ಕೂಡ ಉಪನ್ಯಾಸವನ್ನು ಕೊಡ್ತಾ ಇರ್ತೇನೆ ಆಗಾಗ ಅಂತ ಹೇಳಿದ್ರಿ, ಅದು ಯಾವ ರೀತಿ ಆನ್ಲೈನ್ ಮುಖಾಂತರ ತಾವು ಕೊಡ್ತಾ ಇದ್ರಿ? ಅದಕ್ಕೆ ನಾವು ಏನಾದ್ರೂ ಜಾಯಿನ್ ಆಗ್ಬೋದ ಅಂತ? ನಾನು
1: ಖಂಡಿತವಾಗಿ ಆಗ್ಬಹುದು ಸರ್. ನಾನು ವಚನ ಮಂದಾರ ಅನ್ನುವಂಥದ್ದು, ಅಕ್ಕನ ಅರಿವು ಅನ್ನುವಂತ ಒಂದಿಷ್ಟು, ಆಮೇಲೆ ಹೇಳ್ತೀನಿ ಕೇಳ ಅನ್ನುವಂತ ಒಂದಿಷ್ಟು ಗುಂಪುಗಳು ಏನಂದ್ರೆ ಉಪನ್ಯಾಸಗಳನ್ನು ಏರ್ಪಡಿಸಿರ್ತವೆ. ಹಾಗೆ ನನ್ನ ಈ ವಿಷಯದ ಕುರಿತು ಉಪನ್ಯಾಸ ಮಾಡ್ರಿ ಅಂತಾರೆ. ನೀವು ಯಾವ ಮಾಡ್ತೀರಿ ಅಂತ ಕೇಳ್ತಾರೆ. ನನ್ನ ಆಸಕ್ತಿಗಿಂತ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತೀನಿ. ಅವ್ರು ಯಾವ ವಿಷಯ ಕೊಟ್ಟರು ನಾನು ಅದ್ರ ಕುರಿತು ತಯಾರಿಯನ್ನ ಮಾಡಿ ಅವರು ಏನನ್ನ ಬಯಸ್ತಿರ್ತಾರೆ ಆ ಬಯಸಿದನ್ನ ಕೊಡ್ಬೇಕನ್ನುವಂತ ಆಸಕ್ತಿ ನನಗಿರೋದ್ರೆ ಅವ್ರು ಕೊಟ್ಟಂತ ವಿಷಯಗಳ ಮೇಲೆ ನಾನು ಉಪನ್ಯಾಸಗಳನ್ನ ಮಾಡ್ತೀನಿ. ಅದರ ಬಗ್ಗೆ ಲಿಂಕ್ಗಳನ್ನ ಅವ್ರು ಕಳಿಸಿರ್ತಾರೆ, ಖಂಡಿತವಾಗಿಯೂ ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಬೇಕಾದವ್ರಿಗೆ ಯಾರು ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಕಳಿಸಿರ್ತೀನಿ. ಖಂಡಿತವಾಗಿ ಅಲ್ಲಿ ನೀವು ಜಯಬಹುದು ಸರ್.
0: ಈಗ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಕಾಲೇಜ್ನಲ್ಲಿ ಉಪನ್ಯಾಸ ಮಾಡುವಂತ ಸಂದರ್ಭದಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಮೊದಲು ಏನಿತ್ತು ಅಂತಂದ್ರೆ ಮಹಿಳೆ ಅಂದ್ರೆ ನಾಲ್ಕು ಗೋಡೆಗೆ ಸಿಕ್ಕ ಕೇವಲ ಅಡುಗೆ

0: ಮನೆಯಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂತ ಒಂದು ಹಳೆಯ ಸಂಪ್ರದಾಯ. ಆದರೆ ಈಗ ಅದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಇಂದಿನ ಒಂದು ವಿದ್ಯಾರ್ಥಿನಿಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ತಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಬರಬೇಕು, ಅಥವಾ ಉಪನ್ಯಾಸಕಿಯಾಗಿ ತಾವು ಆಯ್ಕೆ ಮಾಡಿಕೊಂಡು ಮುಂದೆ ಬಂದು ಸಾಧನೆ ಮಾಡಿ ತೋರಿದಿರಿ, ಉದಾಹರಣೆಯಾಗಿದ್ದೀರಿ. ಈಗ ಇನ್ನೂ ಮಾಡ್ಬೇಕನ್ನೋರು ಇರ್ತಾರೆ ಅಥವಾ ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನರು ಕೇಳ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಿ? ಯಾವ ರೀತಿ ಮುಂದೆ ಬರಬೇಕು, ಸಾಧನೆ ಮಾಡ್ಲಿಕ್ಕೆ ಎಷ್ಟೊಂದು ದಾರಿಗಳಿದಾವೆ ಅಂತ ತಿಳಿಸ್ಕೊಡ್ಬೋದಲ್ಲ ಮೇಡಮ್?
1: ಖಂಡಿತವಾಗಿ ತಿಳಿಸ್ತೀನಿ ಸರ್. ಮಹಿಳೆ ಮೊದ್ಲಿಂತ ನಿರಕ್ಷಿತವಾದಂತ ಸ್ಥಾನದಲ್ಲೇ ಇದ್ಕೊಂಡು ಬಂದಿದ್ದಾಳು. ಆದ್ರೆ 12ನೇ ಶತಮಾನದಲ್ಲಿ ಶಿವಶರರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟು ಸಿಕ್ಕಿದ್ದು ನಮ್ಗೆ 12ನೇ ಶತಮಾನದಲ್ಲಿ. ಮತ್ತೆ ತರುವಾಯ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳಿಂದ, ಸಾಮಾಜಿಕ ವ್ಯವಸ್ಥೆಗಳಿಂದ ಸ್ಥಾನ ಸಿಕ್ಕರು. ನಂತರ ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತವರಿಂದ ನಮಗೆ ಮಹಿಳೆಯರು ಓದಬಹುದು ಅನ್ನುವಂತ ಒಂದು ಆಸಕ್ತಿಗೆ ಬಂತು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡ್ತಿದ್ವಿ ಹೆಣ್ಮಕ್ಳು, ಅದರಲ್ಲಿಯೂ ಹಳ್ಳಿ ಆಗಬಹುದು, ಪಟ್ಟಣಬಹುದು, ಎಲ್ಲಾ ಕ್ಷೇತ್ರದಲ್ಲಿನೂ ಇವತ್ತು ಸಾಧನೆಯನ್ನು ಮಾಡ್ತಿದ್ವಿ. ಆ ಎಲ್ಲ ಸಾಧನೆಗಳಿಗಿಂತ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸಲಿ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನ ತರುವಂತ ಒಂದು ಕೆಲಸ ಏನಾದ್ರೂ ಹೆಣ್ಮಕ್ಳಿಗೆ ಶ್ರೇಷ್ಠವಾದಂತಹ ಸ್ಥಾನ ಎಲ್ಲಾದ್ರೆ ಅದು ಉಪನ್ಯಾಸ ಅಥವಾ ಶಿಕ್ಷಕ ವರ್ಗಕ್ಕೆ ಅಂತ ನಾ ಹೇಳ್ಕೋತೀನಿ. ಉಳಿದಂತ ವಿಷಯಗಳಲ್ಲಿ ಬಂದಾಗ ಒಂದಿಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾಯ್ತು, ತೊಂದರೆಗಳು, ಶೋಷಣೆಗಳನ್ನ ನಾ ನೋಡ್ತಾ ಇರ್ತೀನಿ. ಆದ್ರೆ ಹೆಚ್ಚು ಗೌರವ ಅಂತ ಸಿಗುವಂತಹದ್ದು ಯಾವ್ದು ಕ್ಷೇತ್ರ ಇದ್ರೆ ಅದು ಉಪನ್ಯಾಸಕ ಕ್ಷೇತ್ರ ಅಂತ ನಾನು ಹೇಳ್ಕೋತೀನಿ. ಜೊತೆಗೆ ಇವತ್ತು ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತಂತ ಹೆಣ್ಮಕ್ಳು, ಯಾಕಂದ್ರೆ ದಿನನಿತ್ಯ ನಮ್ಗೆ ಕಷ್ಟಗಳು ಬರ್ತಾವೆ. ಆಮೇಲೆ ಈ ರೀತಿ ಬದುಕು ಚಗೈತಿ ಅಂದ್ರೆ ಇದೇ ರೀತಿ ಶಾಶ್ವತವಾಗಿ ಯಾವತ್ತೂ ಇರೋದಿಲ್ಲ. ಯಾವ ಕ್ಷಣದಲ್ಲಿ ನಮಗೆ ಏನ್ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ಸಮಸ್ಯೆ ಬಂದೈತೆ ಅಂತ ಸಮಸ್ಯೆಗೆ ಹೆದರ್ಕೊಂಡು ಎಲ್ಲೋ ಆಗೋದಕ್ಕಿಂತ ನಮ್ಮ ಸ್ವಾಭಿಮಾನದ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಕಲೆಯನ್ನು ರೂಪಿಸಿಕೊಳ್ಬೇಕು. ಅದು ಸಾಧ್ಯವಾಗೋದು ನಾವು ಅಕ್ಷರ ಜ್ಞಾನವನ್ನು ಪಡೆದಾಗ. ಮತ್ತು ಅಕ್ಷರ ಜ್ಞಾನ ಪಡೆಯುವುದಷ್ಟೇ ಅಲ್ಲ, ನಾವು ಏನಾದ್ರೂ ಒಂದು ನಮ್ಮ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನು ನಾವು ಮಾಡ್ಕೊಳ್ಬೇಕು. ಅದು ಸಾಕಷ್ಟು ಆದಾಯವನ್ನು ತರುವಂತಹದ್ದೇ ಇರಬೇಕಂತಿಲ್ಲ. ಆದರೆ ನಾವು ಸ್ವಾಭಿಮಾನದಿಂದ ನಮ್ಮನ್ನ ತಲೆಯೆತ್ತಿ ನಿಲ್ಲುವಂತಹ ಕ್ಷೇತ್ರದಿಂದ ನಾವು ಕೆಲಸವನ್ನು ಮಾಡಿದ್ರೆ ಆ ಮಾಡುವಂತ ಕೆಲಸ ಯಾವತ್ತು ಕೆಟ್ಟ ಆದಾಯವನ್ನು ತರಬಾರದು. ಅದೇ ಸಣ್ಣ ಕೆಲಸವಿರಲಿ, ಪ್ರಾಮಾಣಿಕವಾಗಿ ನಾವು ಮಾಡಿದೀವಿ ಅಂದ್ರೆ ಸಮಾಜದಲ್ಲಿ ಒಂದು ಗೌರವವನ್ನ ಕಾಪಾಡ್ಕೊಳ್ಬಹುದು. ಅದು ಹೆಣ್ಮಕ್ಳು ಬೇಕಾದ್ರೆ ಇವತ್ತು ನಾವು ಅಕ್ಷರ ಮತ್ತು ಉದ್ಯೋಗವನ್ನು ಅರಸಲೇಬೇಕು. ಇವತ್ತು ನಾನು ಇಡೀ ನನ್ನ ವಲಯದಲ್ಲಿ ಬಿಳಿಗೆ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇಡೀ ನನ್ನ ಸಾಹಿತ್ಯ ವಲಯ ಆಯಿತು, ಶಿಕ್ಷಕರ ವಲಯ ಆಯಿತು, ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ. ಎಲ್ಲೇ ಇದ್ದರೂ ಮೇಡಮರ ಅಂತಂದು, ಅಕ್ಕ ಅಂತಂದು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದಕ್ಕೆಲ್ಲ ಕಾರಣ ಅಂದರೆ ನನ್ನ ಒಂದು ನನ್ನ ಓದು, ಮತ್ತೊಂದು ನಾನು ಮಾಡ್ತಿರುವಂತ ಒಂದಿಷ್ಟು ಉಪನ್ಯಾಸ, ನನ್ನ ಸಾಹಿತ್ಯ ಸೇವೆ, ನ ಎಲ್ಲರ ಜೊತೆ ಇರುವಂತ ಗೌರವದ ಬದುಕು ನನಗೆ ಇಂಥ ಒಂದು ಗೌರವ ಅಂತ ಕೊಟ್ಟಿದೆ. ನಿಜವಾಗ್ಲೂ ಹೆಣ್ಮಕ್ಳು ನಾವೊಂದು ಸ್ಥಾನವನ್ನ ನಮಗಾಗಿ ಕಲಿಸ್ಕೊಟ್ಟಿವಿ ಅಂದ್ರೆ ನಮ್ಮ ಸಮಾಜದಲ್ಲಿ ಗೌರವದಿಂದ ಇರ್ತೀವಿ, ನಿರ್ಲಕ್ಷ್ಯಕ್ಕೊಳಗಾಗೋದಿಲ್ಲ ಅಂತ ಒಂದು ಸಂದೇಶವನ್ನ.
0: ತಾವು ಹೇಳಿದ ಪ್ರಕಾರ ಒಂದು ಮಹಿಳೆ ಇಂದಿನ ಒಂದು 21ನೇ ಶತಮಾನದಲ್ಲಿ ಎಷ್ಟೇ ತಾಂತ್ರಿಕದಿಂದ ಮುಂದುವರೆದ್ರೂ ಕೂಡ ನಾವು ಇಂದಿನ ಒಂದು ಕಲಿಕೆಗೆ ಇರುವಂತ ಒಂದು ಅವಕಾಶಗಳು ಎಲ್ಲವನ್ನ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ದೀರಿ. ತಾವು ಆಗ್ಲೇ ಹೇಳ್ತಾ ಇದ್ರಿ ಮೇಡಮ್, ಇನ್ನೊಂದು ನಾನು ತಮ್ಮಿಂದ ಕೇಳಲ್ಪಟ್ಟೆ ಏನಪ್ಪಾ ಅಂತಂದ್ರೆ, ಈ ಶರಣ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಏನಾದರೂ ಲೇಖನಗಳನ್ನ, ಇವು ವಾರ ಪತ್ರಿಕೆಗಳು ಬರ್ತವೆ, ಅದರಲ್ಲಿ ಏನಾದರೂ ಪ್ರಕಟಗೊಂಡಿದ್ದಾವ ಅಥವಾ ಹೇಗೆ, ನಮಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
1: ಖಂಡಿತವಾಗಿ ಸರ್. ನಾನು ಹೆಚ್ಚಾಗಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಲೇಖನಗಳನ್ನು ಬರೆದಿದ್ದೀನಿ. ನನ್ನ ಲೇಖನಗಳು ನಿತ್ಯ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ವಾರ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಜ್ಯೇಷ್ಠ ಅನ್ನುವಂತಹ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ, ಕನಕಾಂಬರ ಅನ್ನುವಂಥ ಮಾಸ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ, ಜೊತೆಗೆ ಸೋಮಮಾರ್ಗ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯಲ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದಂಥ ವೀರಶೈವ ಲಿಂಗಾಯತರ ಇರುವಂತಹ ನಾರ್ತ್ ಅಮೇರಿಕಾದಲ್ಲಿ ಒಂದು ಪತ್ರಿಕೆ ಪ್ರಕಟಿಸಿ ಬಾಂಧವ್ಯ ಅಂತಂದು, ಆ ಪತ್ರಿಕೆಯಲ್ಲಿ ಸಹ ವಿಚಾರ ಪತ್ನಿಯರಾದಂತಹ ಶಿವಶರಣೇರು ಅನ್ನುವಂತ ಲೇಖನಗಳು ಪ್ರಕಟ ಆಗಿದ್ದಾವೆ. ಅಲ್ಲಿಂದ ಸಹ ನನಗೆ ಅಮೆರಿಕಾದಿಂದ ಸಹ ಹರೀಶ್ ಹಿರೇಮಠ ಅಂತ ಆಯ್ತು, ಇಲ್ಲ ಕಲಬುರಗಿ ಅಂತವ್ರು ಅವ್ರಿಗೆ ಫೋನ್ ಮಾಡಿ ಬಹಳ ಚೆನ್ನಾಗಿ ಲೇಖನಗಳನ್ನು ಬರ್ದಿದೀಯಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಂತ ಹೇಳ್ತಾರೆ ಸರ್. ಹೀಗಾಗಿ ಆಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ವೈಚಾರಿಕ ಶರಣ ಹಡಪದ ಅಪ್ಪ ಅನ್ನುವಂತ ಲೇಖನವನ್ನ ಅವರಾಗಿ ನನಗೆ ಫೋನ್ ಮಾಡಿ ಬದ್ಕೊಡಿ ಅಂತ ತರಿಸ್ಕೊಂಡ್ರು, ಬರ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು, ಶಂಕರ್ ದೇವನೂರವರಾಯ್ತು, ಅನೇಕ ಜನ ಅಭಿಮಾನಿಗಳು ಆ ಲೇಖನವನ್ನ ಮೆಚ್ಚಿಕೊಂಡು ನನಗೆ ಫೋನ್ ಕರೆಗಳ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್.
0: ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ಒಂದಿಷ್ಟು ತಮ್ಮ ಕುಟುಂಬದ ಬಗ್ಗೆ ಪರಿಚಯವನ್ನು ಮಾಡಬೇಕಲ್ಲ?
1: ಹಾ ಸರ್, ನಾನು ಮೂಲತಃ ಹುಟ್ಟಿದ್ದು ಲೋಕಾಪುರ ಅನ್ನುವಂತ ಊರಿನಲ್ಲಿ. ಇದು ನನ್ನ ತಾಯಿಯ ತವರೂರು. ಮತ್ತು ನನ್ನ ಬಾಲ್ಯವನ್ನ ಕಳೆದದ್ದು ಹಲಗಲಿ ಅನ್ನೋ ಗ್ರಾಮ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶ್ರೇಷ್ಠ ಹಲಗಲಿ ಬೇಡ್ರು ಅನ್ನುವಂತ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಂತ ಊರಿನಲ್ಲಿ ನಾವು ಹುಟ್ಟು ಬೆಳೆದಂತವರು. ನನ್ನ ತಾಯಿ ಅಜ್ಜಿ ಗೋದಮ ಶೀಲ್ವಂತಂದು ಜನಪದ ತಜ್ಞೇ ಆಗೇ ಇದ್ಲು.

0: ಜನಪದ ಹಾಡುಗಳನ್ನ ಹಾಡೋದು, ಆಮೇಲೆ ಬಿಸುಕಲ್ ಹಾಡುಗಳನ್ನ ಎಲ್ಲರನ್ನ ಕರ್ಕೊಂಡು ಒಂದು ಇಡೀ ಊರಿನಲ್ಲೇ ಗೌರವದ ಮಹಿಳೆಯಾಗಿ ಬೆಳಗ್ತಿದ್ರು. ಆಮೇಲೆ ನನ್ನ ಅಜ್ಜಿ ಬಹಷ್ಟು ಜನಪ ಕತ್ತೆಗಳ ಭಂಡಾರ ಅನ್ನೋ ರೀತಿ ಇದ್ರು. ಆಮೇಲೆ ಅವೆಲ್ಲ ವಲಯದಲ್ಲಿ ನಾನು ಬೆಳ್ತಾ ಬಂದೆ. ನನ್ನ ತಂದೆ ವೀರೇಂದ್ರ ಶೀಲವಂತ ಅವರು ಬಿಳಗಿ ತಾಲೂಕಿನ ಹಿರಿಯ ಪತ್ರಕರ್ತರು ಮತ್ತು ಬಿಳಗಿ ತಾಲೂಕಿನ ಪತ್ರಿಕಾರಂಗದ ಭೀಷ್ಮ ಅಂತ ಅವರನ್ನ ಕರೀತಿದ್ದಾರೆ. ಅವರು ಸುಮಾರು 20 ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ತಾಯಿಯವರು ಗೃಹಿಣಿಯಾಗಿದ್ದಾರೆ, ಆದ್ರೆ ಓದು ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಆಸಕ್ತಿಯನ್ನ ಬೆಳೆಸಿದ್ದೇ ಅವರು ಅಂತ ಹೇಳ್ಬೋದು. ಕತೆ ಕಾದಂಬರಿಗಳನ್ನೇ ಬೆಳೆಸಿದಂತವರು. ನನ್ನ ಸಹೋದರ ಅವನು ಸಹ ವಾಣಿಜ್ಯ ಕ್ಷೇತ್ರದಲ್ಲಿ PhD ಪಡೆದಿದ್ದಾನೆ. ಈಗ ಅವನು ಉಪನ್ಯಾಸಕನಾಗಿ ಆತನ ವೃತ್ತಿಯನ್ನ ಮಾಡ್ತಿದ್ದಾನೆ.
1: ಈಗ ಇಷ್ಟೆಲ್ಲ ತಾವು ಹೇಳಿದ್ರೆ ತಮ್ಮ ತಾಯಿಯವರು ಅಜ್ಜಿಯವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರಿ. ಯಾಕಂದ್ರೆ ಇಂದು ಜನಪದ ಗೀತೆಗಳು ಅಂತಂದ್ರೆ ಕಣ್ಮರೆ ಆಗುವಂತ ಒಂದು ಹಂತಕ್ಕೆ ಬಂದಿವೆ. ಅದಕ್ಕೆ ತಾವು ಒಂದು ಹಾಡನ್ನೇನಾದ್ರೂ ಹೇಳ್ಬೋದಾ, ಜನಪದ ತಮ್ಮ ಅಜ್ಜಿಯವರು ಹೇಳಿದ್ದು ಏನಾದ್ರೂ ನೆನಪಿದ್ರೆ?
0: ಸಾಕಷ್ಟು ಹಾಡುಗಳನ್ನ ಹಾಡ್ತಿದ್ರು ಸರ್. ನಾನು ಹಾಡ್ಲಿಕ್ಕೆ ಬರಲ್ಲ, ಆದ್ರೆ ಒಂದು ಹೇಳ್ತೀನಿ. ಅಜ್ಜಿಂದ ಕೇಳಿದಂತ ಹಾಡುಗಳು ಗೊತ್ತಿದ್ದಾವೆ, ಆದ್ರೆ ಹಾಡುಗಾರ್ತಿ ಅಲ್ಲ ನಾನು. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಇದು ನನ್ನ ಅಜ್ಜಿ ಬಿಸು ಕಲ್ಲಗಳನ್ನ ಬೀಸ್ತಾ ಕೂತಾಗ ಈ ಹಾಡುಗಳನ್ನ ನಾ ಹಾಡ್ತಿದ್ಲು, ನಮ್ ಜೊತೆಯಾಗಿ ಕೂಡಿಸ್ಕೊಂಡು ಬೀಸ್ತಿದ್ರು. ಅಂತ ಸಂದರ್ಭದಲ್ಲಿ ಕೇಳಿದಂತಾಡ್ರಿ.
1: ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ರಾಜೇಶ್ವರಿ ಶೀಲವಂತ ಅವರೇ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಕನ್ನಡ ಉಪಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸಹಕಾರ ಸಿದ್ದರಾಯ್ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಮುಂದೆ ಕೇಳಿ ಒಂದು ಭಾವಗೀತೆ. ರಚನೆ ಡಾಕ್ಟರ್ ಬಿ ಆರ್ ಲಕ್ಷ್ಮಣ್ ರಾವ್ ಅವರದು. ಹಾಡಿದ ಕಲಾವಿದರು ಸುಪ್ರಿಯಾ ಆಚಾರ್ಯ.

0: ಇದು ಆಕಾಶವಾಣಿ ಬೆಂಗಳೂರು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.

0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಧನ್ಯವಾದಗಳು.
3: ಮೇಡಮ್, ಆರಂಭದಲ್ಲಿ ಹೇಳಿ, ಮೂತ್ರ ಪಿಂಡಗಳು ನಮ್ಮ ದೇಹದ ಆರೋಗ್ಯದ ವಿಷಯವಾಗಿ ಮಾತಾಡೋದ್ರೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೋತವೆ?
4: ನಮ್ಮ ದೇಹದಲ್ಲಿ ಎರಡು ಮೂತ್ರಪಿಂಡಗಳು ಇರುತ್ತವೆ. ಮೂತ್ರಪಿಂಡಗಳು ಹೇಗೆ ನಮ್ಮ ಮನೆ ಸ್ವಚ್ಛವಾಗಿ ಇಡಬೇಕು ಅಂದ್ರೆ ನಾವು ಡೈಲಿ ಕಸ ಗುಡಿಸಬೇಕು, ಹಾಗೆ ನಮ್ಮ ಮೂತ್ರಪಿಂಡಗಳು ನಮ್ಮ ಬಾಡಿಯಲ್ಲಿರುವ ವಿಷದಾಂಶ ಕಸವನ್ನ ಡೈಲಿ ಕ್ಲೀನ್ ಮಾಡೋ ಕೆಲಸ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರುವ ಎಲ್ಲ ವಿಷ ಪದಾರ್ಥಗಳು ಹಾಗೂ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಮೂತ್ರದ ಮೂಲಕ ತೆಗೆದು ಹಾಕುತ್ತೆ, ಅದು ಒಂದು. ಹಾಗೂ ಎರಡನೆಯದು, ನಮ್ಮ ಬಾಡಿ ನಾವು ಕುಡಿಯುತ್ತಿರುವ ನೀರನ್ನ ಸಮತೋಲನ ಮೇಂಟೈನ್ ಮಾಡುವುದು ಕಿಡ್ನಿಯ ಕೆಲಸ. ಸೊ ಇವು ಎರಡು ಇಂಪಾರ್ಟೆಂಟ್ ಕೆಲಸವನ್ನು ಕಿಡ್ನಿ ಮಾಡುತ್ತೆ.
3: ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗ್ತಿರೋದನ್ನ ನೋಡ್ತಾ ಇದ್ವಿ. ಅದು ಚಿಕ್ಕವರಿರಬಹುದು, ದೊಡ್ಡವರಿರಬಹುದು, ಇದಕ್ಕೆ ಪ್ರಮುಖ ಕಾರಣಗಳು ಏನಾಗಿರ್ಬೋದು?
4: ಒಂದು ಅಂದ್ರೆ ಈಗ ಜಾಸ್ತಿ ಆಗಿದೆ ನಿಜ, ಹಾಗೂ ಡಿಟೆಕ್ಷನ್ ಜಾಸ್ತಿ ಆಗಿದೆ ಅವೇರ್ನೆಸ್ ಇಂದ. ಮುಂಚೆ ಅದು ಡಿಟೆಕ್ಟ್ ಆಗ್ತಾ ಇರ್ಲಿಲ್ಲ, ಸೊ ಈಗ ಅವೇರ್ನೆಸ್ ಬಂದಿದೆ, ಸೊ ಡಿಟೆಕ್ಟ್ ಆಗ್ತಾ ಇದೆ. ಹಾಗೂ ಇನ್ ಜನರಲ್ ಯಸ್, ದ ಪರ್ಸೆಂಟೇಜ್ ಹ್ಯಾಸ್ ಗಾನ್ ಅಪ್. ರೀಸನ್ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಬರೋ ಡಿಸೀಸ್ ಕಾಯಿಲೆಗಳು, ಮಧುಮೇಹದ ಕಾಯಿಲೆ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾಗೂ ಇತ್ತೀಚಿನ ಕಾಲದಲ್ಲಿ ಯೂಶುವಲ್ ಗ್ಲೋಬಲ್ ವಾರ್ಮಿಂಗ್ ಇಂದ ಇರೋ ಎನ್ವೈರನ್ಮೆಂಟ್, ನೀರು ಹಾರ್ಡ್ ವಾಟರ್ ಬರ್ತಾ ಇದೆ. ಹಾಗೂ ಇಲ್ಲಿನ ಎಕ್ಸ್ಪೆಷಲಿ ಈ ಭಾಗದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ, ಸೊ ಇಲ್ಲಿನ ಜನರಿಗೆ ಸ್ಟೋನ್ ಡಿಸೀಸ್ ತುಂಬಾ ಕಾಮನ್. ಇವೆಲ್ಲದರ ಕಾರಣದಿಂದ ಇತ್ತೀಚೆಗೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಮಧುಮೇಹದಿಂದ ಕಿಡ್ನಿ ಕಾಯಿಲೆ ಬಂತು, ಅಥವಾ ಹೈಪರ್ ಟೆನ್ಷನ್ ಇಂದ ಬಂತು, ಸ್ಟೋನ್ ಡಿಸೀಸ್ ಇಂದ ಬಂತು,

0: ಅದರಿಂದಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ಹ್ಯಾಸ್ ಗಾನ್ ಅಪ್.
1: ಈಗ ನೀವು ಹೇಳಿದ್ರಿ ಮೇಡಮ್, ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ ಅಂತ, ಯಾವ ರೀತಿ ಪರಿಣಾಮ ಆಗುತ್ತೆ ಮೇಡಮ್, ಹೇಗೆ ಪರಿಣಾಮ ಆಗುತ್ತೆ?
0: ಮಧುಮೇಹ ಒಂದು ಯಾವ ತರದ ಕಾಯಿಲೆ ಅಂತಂದ್ರೆ ಅದು ನಮ್ಮ ತಲೆಯಿಂದ ಕಾಲಿನವರೆಗೂ ಯಾವ ಆರ್ಗನ್ ಅನ್ನ ಅಂಗಗಳನ್ನ ಎಫೆಕ್ಟ್ ಮಾಡಬಹುದು. ಸೊ ಯಾವಾಗ ಶುಗರ್ ನಮ್ಗೆ ಮಧುಮೇಹ ಬರುತ್ತೋ, ನಮ್ಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ ಅದು ನಮ್ಗೆ ಅವತ್ತು ಗೊತ್ತಾಗಿದ್ದಷ್ಟೇ, ಅದು ನಮ್ಗೆ ಮುಂಚೆನೂ ಶುರು ಆಗಿರ್ಬೋದು, ಅದು ನಮ್ಗೆ ಅವತ್ತು ಗೊತ್ತಾಗಿರೋದಷ್ಟೇ. ನಾವು ಯೂಶಲಿ ಏನ್ ಮಾಡ್ತೀವಿ, ನಮ್ಗೆ ಮಧುಮೇಹ ಬಂದಿದೆ ಅಂತ ನಾವು ಜಸ್ಟ್ ನಮ್ದು ಬಾಡಿಯಲ್ಲಿನ ಶುಗರ್ ಟೆಸ್ಟ್ ಮಾಡ್ತೀವಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ ತಗೋತೀವಿ. ನೆಕ್ಸ್ಟ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡಕ್ಕೆ ಮತ್ತೆ ಜಸ್ಟ್ ಶುಗರ್ ಚೆಕ್ ಮಾಡ್ತೀವಿ ಹಾಗೂ ಟ್ಯಾಬ್ಲೆಟ್ ತಗೋತೀವಿ. ಅಲ್ಲ, ನಾವು ನಮ್ಮ ಕಣ್ಣನ್ನ ಟೆಸ್ಟ್ ಮಾಡ್ಕೋಬೇಕು, ಕಣ್ಣು ಎಫೆಕ್ಟ್ ಆಗಿದೆ ಅಂತ. ನಾವು ನಮ್ಮ ಕಿಡ್ನಿಯನ್ನು ಕೂಡ ಅದೇ ಟೈಮಲ್ಲಿ ಟೆಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮ ಕಣ್ಣುಗಳು ಹಾಗೂ ಕಿಡ್ನಿಗಳನ್ನ ಡಯಾಬಿಟಿಸ್ ಎಫೆಕ್ಟ್ ಮಾಡುತ್ತೆ, ಹಾಗೂ ಮಧುಮೇಹ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಫಾಸ್ಟ್ ರೇಟ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಸೇಮ್ ವೇ ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ನಮ್ಮ ಕಣ್ಣು ಹಾಗೂ ಕಿಡ್ನಿಯ ಏನು ರಕ್ತದ ವೆಸಲ್ಸ್ ಇರುತ್ತಲ್ಲ, ತುಂಬಾ ಡೆಲಿಕೇಟ್ ನರಗಳಿರುತ್ತೆ, ಬ್ಲಡ್ ಸಪ್ಲೈ ಮಾಡುವ ಬ್ಲಡ್ ವೆಸಲ್ಸ್. ಸೊ ರಕ್ತದ ಒತ್ತಡ ಜಾಸ್ತಿ ಆದಾಗ ಕಿಡ್ನಿ ಡ್ಯಾಮೇಜ್ ಹಾಗೂ ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆರಡರಿಂದ ಕಿಡ್ನಿ ಎಫೆಕ್ಟ್ ಆಗುತ್ತೆ.
1: ಈಗ ಇದರಲ್ಲಿ ತುಂಬಾ ಪ್ರಮುಖವಾದದ್ದು ಟೈಮ್ ಟು ಟೈಮ್ ಅದನ್ನ ನಾವು ಚೆಕ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರಿ, ಕಿಡ್ನಿ ಆರೋಗ್ಯ ಆಗಿರ್ಬೋದು, ಕಿಡ್ನಿ ಟೆಸ್ಟ್ ಆಗಿರ್ಬೋದು. ಇದು ಆರಂಭಿಕವಾಗಿ ಕೆಲವೊಂದು ಲಕ್ಷಣಗಳು ಕಂಡು ಬಂದ್ರೆ ಮಾತ್ರ ನಾವು ಚೆಕ್ ಮಾಡಿಸ್ಕೊಳ್ಳಿಕ್ ಹೋಗ್ತೀವಿ ಮೇಡಮ್. ಯಾವ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಅದು ನನ್ನ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗುವಂತ ಆರಂಭಿಕ ಹಂತದಲ್ಲಿ ಇದೆ ಅಂತ ತಿಳ್ಕೋಬೇಕು?
0: ನಾನು ಇದನ್ನ ಎರಡು ಭಾಗದಲ್ಲಿ ಹೇಳ್ತೀನಿ. ಒಂದು ಈಗ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಇಂದ ಬರೋ ಕಿಡ್ನಿ ಕಾಯಿಲೆಗಳು, ನಮಗೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನಮ್ಗೆ 40 ಕ್ರಾಸ್ ಆದ್ರೆ ನಾವು ರೆಗ್ಯುಲರ್ಲಿ ನಮ್ಗೆ ಮಧುಮೇಹ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಂತ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರ್ಬೇಕು. ನಮ್ಗೆ ಇದೆ ಅಂದ ಮೇಲೆ ಕೇವಲ ನಮ್ದು BP ಮಾನಿಟರ್ ಮಾಡೋದಷ್ಟೇ ಅಲ್ಲ, ನಮ್ ಕಿಡ್ನಿ ಎಫೆಕ್ಟ್ ಆಗಿದೆಯಾ, ಕಣ್ಣು ಎಫೆಕ್ಟ್ ಆಗಿದೆಯಾ ಅಥವಾ ಬೇರೆ ಅಂಗಾಂಗಗಳು ಎಫೆಕ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೇಕು. ಹಾಗೆ ಮಧುಮೇಹದ ಜೊತೆ ಕೂಡ ಸೇಮ್, ಎಕ್ಸ್ಪೆಷಲಿ ನಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ನ ತಂದೆ ತಾಯಿಗಿದೆ ಅಥವಾ ಅಜ್ಜಾಜಿಗಿದೆ, ನಮ್ಮ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮನಿರ್ಗೂ ನಮ್ ಜೊತೆ ಹುಟ್ಟಿದವರಿಗಿದೆ ಅಂದ್ರೆ ನಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಅವಾಗಲೇ ತಲೆಯಲ್ಲಿ ಇರಬೇಕು, ನಮ್ಗೆ ಇದು ಹೆರಿಡಿಟ್ರಿ ಇದೆ, ನಮಗೂ ಬರ್ಬೋದು. ಸೊ ನಾನು ಒಂದು ವಯಸ್ಸಾದ್ಮೇಲೆ ಚೆಕ್ ಮಾಡಬೇಕು.
1: ರಿಸ್ಕ್
0: ಗ್ರೂಪ್ ಅಲ್ಲಿ ಇರ್ತೀವಿ, 35 ಅಥವಾ 40 ಕ್ರಾಸ್ ಮಾಡಿದ್ಮೇಲೆ ನಾವು ಚೆಕ್ ಮಾಡಬೇಕು. ಸೆಕೆಂಡ್, ನಮ್ಗೆ ಯಾವ್ದಾದ್ರೂ ಇನ್ ಜನರಲ್ ಇವೆರಡು ಬಿಟ್ಟು ಕೂಡ ಯಾವ್ದಾದ್ರೂ ಹೆರಿಡಿಟ್ರಿ ಜೆನೆಟಿಕ್ಲಿ ಪಾಸ್ ಆನ್ ಆಗಿರೋ ಡಿಸೀಸಸ್ ಇದ್ರೆ, ಕಿಡ್ನಿ ಡಿಸೀಸಸ್, ನಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಡಯಾಲಿಸಿಸ್ ಮೇಲಿದ್ದಾರೆ ಅಥವಾ ಮುಂಚೆ ಈ ರೀತಿ ಹಿಸ್ಟ್ರಿ ಇದೆ ಅಂತ ಗೊತ್ತಿದ್ರು, ನಾವೇ ವಾಲಂಟ್ರಿಲಿ ಹೋಗಿ ನಮ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಮುಂಚೆನೇ ಚೆಕ್ ಮಾಡ್ಕೊಂತ ಇರಬೇಕು. ಈಗ ನಮ್ಗೆ ಚೆಕ್ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಏನ್ ಲಕ್ಷಣ ಕಾಣಬಹುದು ಅಂತ ಕೇಳಿದ್ರೆ, ಇದು ಎರಡನೇ ಭಾಗದಲ್ಲಿ ಅನ್ಫಾರ್ಚುನೇಟ್ಲಿ ಕಿಡ್ನಿ ಪೇಷಂಟ್ಸ್ಗೆ ಕಡೆ ತನಕ ಏನು ಲಕ್ಷಣಗಳು ಇರ್ಲಿಕ್ಕಿಲ್ಲ. ಲೈಕ್ ಈಗ ಚೆಸ್ಟ್ ಪೇನ್ ಬಂದ್ರೆ ನಮ್ಗೆ ಗೊತ್ತಿದೆ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗ್ಬೇಕು, ಹಾರ್ಟಿನ ಪ್ರಾಬ್ಲಮ್ ಇದೆ. ಆ ರೀತಿ ಒಂದು ಮಾರ್ಕರ್ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಇರಲ್ಲ. ಲಾಸ್ಟ್ ಕ್ರಿಯಾಟಿನ್ ಜಾಸ್ತಿ ಆಗಿ ಡಯಾಲಿಸಿಸ್ ಮೇಲೆ ಹೋಗೋ ತನಕನು ಪೇಷಂಟ್ ನಾರ್ಮಲ್ ಆಗಿನೇ ಇರ್ಬೋದು. ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಎಲ್ಲ ಕೆಲಸ ಮಾಡ್ತಾ ಇದಾರೆ, ಏನು ಗೊತ್ತಿಲ್ಲ, ಏನು ಲಕ್ಷಣಗಳಿಲ್ಲ. ಮ್ಯಾಕ್ಸಿಮಮ್ ಆ ರೀತಿ ಇರುತ್ತೆ. ಸೊ ನಾವೇ ಅವೇರ್ನೆಸ್ ಇಂದ ನಮ್ಗೆ ಈ ರೀತಿ ಲಕ್ಷಣಗಳಿವೆ, ಬೇರೆ ಕಾಯಿಲೆಗಳಿವೆ ಅಂತ, ನಮ್ಗೆ ಮಧುಮೇಹ, ಹೈಪರ್ ಟೆನ್ಷನ್ ಅಥವಾ ಮುಂಚೆ ಕಲ್ಲುಗಳ ಪ್ರಾಬ್ಲಮ್ ಇತ್ತು, ಸ್ಟೋನ್, ಕಿಡ್ನಿ ಸ್ಟೋನ್ ಆ ರೀತಿ ಪ್ರಾಬ್ಲಮ್ ಇದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಲಕ್ಷಣಗಳು ಗೊತ್ತಾಗಬೇಕು ಅಂತಂದ್ರೆ ಯೂಶಲಿ ಕಾಲ್ ಬಾವು ಸ್ಟಾರ್ಟ್ ಆಗುತ್ತೆ, ಎರಡು ಕಾಲ್ಗಳಲ್ಲಿ ತಳಗಿಂದ ಸ್ಟಾರ್ಟ್ ಆಗುತ್ತೆ, ಪಾದಗಳಿಂದ ಮೇಲೆ ಬರ್ತಾ ಹೋಗುತ್ತೆ ಜಾಸ್ತಿ ಆದಾಗೆ ಆದಾಗೆ. ಆಮೇಲೆ ಮುಖದಲ್ಲಿ ಬಾವು, ಎಕ್ಸ್ಪೆಷಲಿ ಕಣ್ಣಿನ ಸುತ್ತಮುತ್ತ ಸ್ಕಿನ್ ಡೆಲಿಕೇಟ್ ಇರೋದ್ರಿಂದ ಕಣ್ಣಿನ ಸುತ್ತ ಜಾಸ್ತಿ ಕಾಣ್ಕೊಳ್ಳುತ್ತೆ. ಯೂರಿನ್ ಬುರುಗ್ ಬುರುಗ್ ಹೋಗೋದು ಅಥವಾ ಯೂರಿನ್ ಅಲ್ಲಿ ಬ್ಲಡ್ ಹೋಗೋದು, ಹಾಗೂ ಯೂರಿನ್ ಪಾಸ್ ಮಾಡುವಾಗ ತುಂಬಾ ನೋವಾಗೋದು ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇದೆ ಆ ರೀತಿ ಇದ್ರೆ. ಮತ್ತೆ ನಾನು ಹೇಳಿದೆ ಕಿಡ್ನಿ ಕೆಲಸ ಮಾಡೋದು ಅಂದ್ರೆ ಬಾಡಿನಲ್ಲಿನ ವಿಷ ಪದಾರ್ಥಗಳನ್ನ ತೆಗೆಯೋದು. ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ವಿಷ ಪದಾರ್ಥಗಳು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಅದರಿಂದ ಮನುಷ್ಯನಿಗೆ ಮಬ್ಬು ಜಾಸ್ತಿ ಆಗುತ್ತೆ, ನೆನಪಿರಲ್ಲ ಏನು, ಹಾಗೂ ಊಟ ನೋಡಿದ್ರೆ ವಾಂತಿ ಬಂದಂಗ ಆಗುತ್ತೆ, ಊಟ ಕಡಿಮೆ ಆಗ್ತಾ ಬರುತ್ತೆ, ವೇಟ್ ಲಾಸ್ ಆಗುತ್ತೆ, ಮತ್ತೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತಾ ಇದೆ, ಹೊಂಕಳ ಅಕ್ಕಪಕ್ಕದಲ್ಲಿ ಸಿವಿಯರ್ ಪೇನ್ ಬರ್ತಾ ಇದೆ ಅಂದ್ರೆ ಸ್ಟೋನ್ ಇರಬಹುದು, ಸ್ಟೋನ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ಸ್ಟೋನ್. ಈ ರೀತಿ ಹಲವು ಲಕ್ಷಣಗಳು ಕಂಡ್ರೆ ನಾವು ಇಮಿಡಿಯೇಟ್ಲಿ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಯಾವಾಗ್ಲೂ ಕಿಡ್ನಿ ಪೇಷಂಟ್ಸ್ ಗೆ ಇವೆಲ್ಲ ಲಕ್ಷಣಗಳು ಇರ್ತವೆ ಅಂತಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಏನು ಲಕ್ಷಣ ಇರಲಾರ್ದೇನೆ ಪ್ರೆಸೆಂಟ್ ಮಾಡಬಹುದು.
1: ಈಗ ನಾವು ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡ ಒಬ್ಬರಿಗೆ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೂ ಅವ್ರ ಕಿಡ್ನಿ ಸಮಸ್ಯೆ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಬೇರೆ ರೀಸನ್ಸ್ ಅಂದ್ರೆ ನಾನು ಹೇಳಿದ ಹಾಗೆ ಲೈಫ್ ಸ್ಟೈಲ್ ಪ್ಲಸ್ ಹೆರಿಡಿಟ್ರಿ. ಸ್ವಲ್ಪ ಡಿಸೀಸ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್ ಹೆರಿಡಿಟ್ರಿ. ನಮ್ಮ ತಂದೆ ತಾಯಿಗಿತ್ತು, ಅಜ್ಜ ಅಜ್ಜಿಗಿತ್ತು, ಅಥವಾ ನಮ್ಮ ಒಡ ಹುಟ್ಟಿದವರಿಗಿತ್ತು, ಅವರಿಗಿತ್ತು ಅಂತಂದ್ರೆ ಮುಂದೆ ನಮ್ಗೆ ನಮ್ದಾದ್ಮೇಲೆ ನಮ್ಮ

0: ಮಕ್ಕಳಿಗೆ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ದೇ ಆರ್ ಪ್ಯೂರ್ಲಿ ಹೆರಿಡಿಟರಿ, ಅದರಲ್ಲಿ ನಮ್ಮ ತಪ್ಪೇನೂ ಇರೋದಿಲ್ಲ. ಸೊ ದೇ ಆರ್ ಹೆರಿಡಿಟರಿ. ಸೆಕೆಂಡ್ ಪಾಯಿಂಟ್ ವುಡ್ ಬಿ ಸಮ್ ಕೇರ್ಲೆಸ್ನೆಸ್, ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್. ಈಗ ವಯಸ್ಸಾದ್ಮೇಲೆ ಒಂದ್ ಟೈಮಲ್ಲಿ ಮಂಡಿ ನೋವಿದೆ, ಫಾರ್ ಎಕ್ಸಾಂಪಲ್, ಅವ್ರ ಡಾಕ್ಟರ್ಗೆ ಕನ್ಸಲ್ಟೆ ಮಾಡಲ್ಲ, ಸುಮ್ನೆ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಕಂಟಿನ್ಯೂಸ್ ಒಂದ್ ವರ್ಷ ಎರಡು ವರ್ಷ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಸೊ ಆ ರೀತಿ ತಗೊಂಡಾಗ ದೇ ಕ್ಯಾನ್ ಅಫೆಕ್ಟ್ ಕಿಡ್ನಿ. ಎಸ್,
1: ಈಗ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಜಾಸ್ತಿ ನೀರು ಕುಡಿದ್ರೆ ಕಿಡ್ನಿಗೆ ಲೋಡ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅಂತ, ಇದೆಷ್ಟು ಸತ್ಯ?
0: ನೀರು ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಕಿಡ್ನಿ. ನೀರು ಕುಡಿತಾ ಇರಬೇಕು. ನೀರು ಕುಡಿದಾಗ ನಾವು ಹೈಡ್ರೇಟೆಡ್ ಇರ್ತೀವಿ, ಪ್ಲಸ್ ನಮ್ಮ ಕಿಡ್ನಿ ಹೆಲ್ದಿ ಆಗಿರುತ್ತೆ. ನೀರು ಕುಡಿಯೋದ್ರಿಂದ ಸ್ಟೋನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಬಾಡಿನಲ್ಲಿ ಆಸಿಡ್ ಬಿಲ್ಡಪ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ನಾವು ಹೆಲ್ದಿ ಆಗಿರ್ತೀವಿ. ನೀರು ಯಾರು ಕುಡಿಬಾರ್ದು ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜನ ಇದ್ದಾರೆ, ಲೈಕ್ ಹಾರ್ಟ್ ಪ್ರಾಬ್ಲಮ್ ಇದೆ, ಹೃದಯ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ನೀರು ಕಡಿಮೆ ಕುಡಿಬೇಕು ಅಂತ ಹೇಳ್ತಾರೆ, ದಮ್ ಬರುತ್ತೆ ಅಂತ. ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ಅದಕ್ಕೆ ನಾವು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತೀವಿ ಅವರಿಗೆ. ಅಥವಾ ಲಿವರ್ ಪ್ರಾಬ್ಲಮ್ ಇರೋ ಸ್ವಲ್ಪ ಜನರಿಗೆ ನಾವು ಹೇಳಿರ್ತೀವಿ. ಅವರಿಗೆಲ್ಲ ಬಿಟ್ಟು, ಯಾರಿಗೆ ಡಾಕ್ಟರ್ ಸ್ಪೆಸಿಫಿಕಲಿ ಹೇಳಿರ್ತಾರೆ ನೀರು ಕಡಿಮೆ ಕುಡೀರಿ, ಅವರಿಗೆ ಬಿಟ್ಟು ಉಳಿದವರೆಲ್ಲ ನೀರು ಜಾಸ್ತಿ ಕುಡಿಬೇಕು. ನಾವು ಎಷ್ಟು ಜಾಸ್ತಿ ಕುಡಿತೀವೋ ಅಷ್ಟು ಹೆಲ್ದಿ ಆಗಿರ್ತೀವಿ. ದೇರ್ ಇಸ್ ನೋ ಅಪ್ಪರ್ ಲಿಮಿಟ್, ಜಾಸ್ತಿ ಕುಡಿತಾ ಇರಬೇಕು, ಎಸ್ಪೆಷಲಿ ಇನ್ ಸಮ್ಮರ್. ನೀರು ಕಡಿಮೆ ಕುಡಿಯೋದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಸ್ಟೋನ್ ಫಾರ್ಮೇಶನ್.
1: ಓಕೆ, ಈಗ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಮೇಡಮ್, ಬೇಸಿಕಲಿ ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೋನ್ಸ್ ಅಂದ್ರೆ ಕಿಡ್ನಿ ಯಾವ ಭಾಗದಲ್ಲಾದ್ರೂ, ಅದು ಯೂರೇಟರ್ ಅಂತ ಹೇಳ್ತೀವಿ ಅಥವಾ ಏಕಿ ಚೀಲದಲ್ಲಿ ಇರಬಹುದು, ಅಲ್ಲಿ ಸಣ್ಣ ಸಣ್ಣ ಕ್ಯಾಲ್ಸಿಯಂ ಕಲ್ಲುಗಳು, ಕ್ಯಾಲ್ಸಿಯಂದಾಗಿರ್ಬೇಕು, ಆಕ್ಸಿಲೇಟ್ ಆಗಿರ್ಬೋದು ಅಥವಾ ಯೂರಿಕ್ ಆಸಿಡ್ ಆಗಿರ್ಬೋದು, ಕಲ್ಲುಗಳು ಫಾರ್ಮ್ ಆಗುತ್ತೆ. ಸೊ ಅದು ಫಾರ್ಮ್ ಆದಾಗ ಅದು ನಮ್ಮ ಯೂರೇಟರ್ ಅನ್ನ ಬ್ಲಾಕ್ ಮಾಡಿದಾಗ ನಮ್ಗೆ ತುಂಬಾ ಸಿವಿಯರ್ ಪೇನ್ ಆಗುತ್ತೆ, ಹಾಗೂ ಕಿಡ್ನಿ ಮೇಲೆ ಬಾವು ಬರುತ್ತೆ. ಸೊ ಕಿಡ್ನಿ
1: ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ,
0: ಆಗುತ್ತೆ ಅನ್ಲೆಸ್ ಎರಡು ಕಿಡ್ನಿ ಬ್ಲಾಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಮ ಹತ್ರ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ನಮ್ದು ಯೂರಿನ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟೇ ಯಾವ ಸೈಡ್ ಅಲ್ಲಿ ಸ್ಟೋನ್ ಇರುತ್ತೋ ಅಲ್ಲಿ ನಮ್ಗೆ ಪೇನ್ ಆಗುತ್ತೆ, ಯಾಕಂದ್ರೆ ಸ್ಟೋನ್ ಯಾವಾಗ ಕಿಡ್ನಿಂದ ಪಾಸ್ ಆಗ್ತಿರುತ್ತೋ ಅದು ಎಲ್ಲೆಲ್ಲಿ ಪಾಸ್ ಆಗ್ತಾ ಇರುತ್ತೆ, ನಮ್ಗೆ ಸಿವಿಯರ್ ಪೇನ್ ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ವೆರಿ ಸಿವಿಯರ್ ಪೇನ್. ಈಗ ಸ್ಟೋನ್ ಆಗ್ಲಿಕ್ಕೆ ಕಾರಣ ಅಂದ್ರೆ, ಒಂದು ನಾವು ಇರೋ ಜಾಗ ಹಾಗೂ ಅಲ್ಲಿನ ವೆದರ್. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಕಲ್ಯಾಣ ಕರ್ನಾಟಕ, ಇಲ್ಲಿ ತುಂಬಾ ಟೈಮ್ ಬಿಸಿಲಿರುತ್ತೆ ಅಂಡ್ ಇಲ್ಲಿನ ಜನ ಡಿಹೈಡ್ರೇಟೆಡ್ ಇರ್ತಾರೆ, ನೀರು ಕಡಿಮೆ ಕುಡಿತಾರೆ, ಅದು ಒಂದು. ಅಂಡ್ ಸೆಕೆಂಡ್, ಅಲ್ಲಿನ ನೀರು ಹೇಗಿರುತ್ತೆ, ಹಾರ್ಡ್ ವಾಟರ್, ವಾಟರ್ ಕಂಟೆಂಟ್ ಅದು. ಸೊ ಅಂಡ್ ಥರ್ಡ್ ರೀಸನ್ ಅಂದ್ರೆ, ಸ್ವಲ್ಪ ಜನ ಇನ್ಹೆರೆಂಟ್ಲಿ ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಜೆನೆಟಿಕಲಿ ಪ್ರೋನ್ ಇರ್ತಾರೆ. ನಾಲ್ಕನೇದು ನಾನ್ ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಸೊ ಆಸಿಡ್ ಬಿಲ್ಡಪ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ರೀಸನ್ಸ್, ತುಂಬಾ ರೀಸನ್ಸ್ ಇದೆ. ಮೇನ್ ರೀಸನ್ಸ್ ಅಂದ್ರೆ ಇದು.
1: ಅಂದ್ರೆ ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆದ್ರೆ ಇದಕ್ಕೆ ಚಿಕಿತ್ಸೆ ಏನ್ ಮೇಡಮ್?
0: ಪ್ರಿವೆನ್ಷನ್ ಅಂತ ಹೇಳ್ತೀನಿ ಫಸ್ಟ್. ಪ್ರಿವೆನ್ಷನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ನೀರು ಕುಡಿಬೇಕು, ಎಸ್ಪೆಷಲಿ ಸಮ್ಮರ್ ಅಲ್ಲಿ ಪಾಸಿಬಲ್ ಅಂದ್ರೆ ಆರೋ ವಾಟರ್ ಅಥವಾ ನೀರು ಬಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು. ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ ಡೆಫಿನೆಟ್ಲಿ, ಆದ್ರೆ ಅನಿಮಲ್ ಪ್ರೋಟೀನ್ ನಾನ್ ವೆಜಿಟೇರಿಯನ್ ಫುಡ್ ಬದಲು ವೆಜಿಟೇರಿಯನ್ ಪ್ರೋಟೀನ್ ಅಮೌಂಟ್ ಅನ್ನ ನಾವು ಫುಡ್ ಅಲ್ಲಿ ಜಾಸ್ತಿ ಮಾಡಬೇಕು, ಹಣ್ಣುಗಳನ್ನ ಜಾಸ್ತಿ ತಗೋಬೇಕು. ಸೊ ಇದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್. ಕ್ಯೂರ್ ಅಂದ್ರೆ, ಯೂಶುವಲಿ 1 cm ಕಡಿಮೆ ಇರೋ ಸೈಜಿನ ಸ್ಟೋನ್ ಇದ್ರೆ ನಾವು ಮೆಡಿಕಲ್ ಥೆರಪಿಯಿಂದ ಟ್ಯಾಬ್ಲೆಟ್ ಮೇಲೆನೆ ಹಾಗೂ ಜಾಸ್ತಿ ನೀರು ಕುಡಿದು ತಾನಾಗಿಯೇ ಸ್ಟೋನ್ ಪಾಸ್ ಆಗ್ಬಹುದು. 1 cm ಜಾಸ್ತಿ ಇದ್ದಾಗ ಅಷ್ಟೇ ನಾವು ಇಂಟರ್ವೀನ್ ಮಾಡಿ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರ್ಬೋದು, ಅಥವಾ ಒಳಗಡೆನೆ ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಒಳಗಡೆನೆ ಒಡೆದು ಚೂರ್ ಚೂರ್ ಮಾಡ್ತೀವಿ, ಆಮೇಲೆ ಅದು ಏನ್ ಪುಡಿ ಪುಡಿ ಆದ್ಮೇಲೆ ತಾನಾಗೆ ಯೂರಿನ್ ಅಲ್ಲಿ ಪಾಸ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ಸ್ ಮಾಡ್ತೀವಿ.
1: ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆಗಿ ಟ್ರೀಟ್ಮೆಂಟ್ ತಗೊಂಡು ನಾರ್ಮಲ್ ಆದವರಿಗೆ ಅದು ಮತ್ತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಈವನ್ ಇಫ್ ದೇ ಫಾಲೋ ಅ ಗುಡ್ ಹೆಲ್ದಿ ಲೈಫ್?
0: ಎಸ್, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಫಾಲೋ ಮಾಡ್ತಾ ಇದ್ರೆ ಚಾನ್ಸಸ್ ಕಡಿಮೆ ಆಗುತ್ತೆ, ಬಟ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬರಬಹುದು, ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ, ಬರಬಹುದು. ನಾನು ಹೇಳ್ದಾಗೆ ಸರ್ಟನ್ ಸೆಕ್ಟರ್ ಆಫ್ ಪೀಪಲ್ ಜನ ಹೆರಿಡಿಟ್ರಲಿ ಪ್ರೋನ್ ಇರ್ತಾರೆ, ಅವ್ರಿಗಾಗಬಹುದು. ಸೊ ಯಾಕಂದ್ರೆ ಅದ್ರ ಕಂಟೆಂಟ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆಕ್ಸಲೇಟ್ ಇರುತ್ತೆ, ಯೂರಿಕ್ ಆಸಿಡ್ ಇರುತ್ತೆ, ಮಲ್ಟಿಪಲ್ ಸ್ಟೋನಿನ ನಾವು ಎಕ್ಸಾಮಿನ್ ಮಾಡಿದಾಗ ಒಳಗೇನಿದೆ ಅಂತ ಇವೆಲ್ಲ ಪದಾರ್ಥಗಳಿರುತ್ತೆ. ಅವು ಯಾವ್ದಾದ್ರು ನಮ್ಮ ಬಾಡಿಯಲ್ಲಿ ಹೆಚ್ಚಿನ ಅಂಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮತ್ತೆ ಆಗೋ ಚಾನ್ಸ್ ಇರುತ್ತೆ, ಬಟ್ ಸ್ಟೋನ್ ಆಗಿದೆ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇವತ್ತಿನ ಕಾಲದಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಲಭ್ಯವಿದೆ.
1: ಈಗ ಕಿಡ್ನಿ ಫೇಲ್ಯೂರ್ ಅಂತ ನಾವು ಕೇಳ್ತೀವಿ ಮೇಡಮ್, ಕಿಡ್ನಿ ಫೇಲ್ಯೂರ್ ಅಂದ್ರೆ ಯಾವ ಕಂಡೀಷನ್ ಗೆ ಆ ತರ ಕರಿತೀವಿ?
0: ಕಿಡ್ನಿ ಫೇಲ್ಯೂರ್ ಯೂಶುವಲಿ ನಾವು ಕ್ರಿಯಾಟಿನ್ ಜಾಸ್ತಿ ಆದ್ಮೇಲೆ ಸ್ಟೇಜಿಂಗ್ ಮಾಡ್ತೀವಿ, ಸಿಕೆಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್.
1: ಈಗ ಫಸ್ಟ್ ಆಫ್ ಆಲ್ ಕ್ರಿಯಾಟಿನ್ ಅಂದ್ರೆ ಏನು?
0: ಕ್ರಿಯಾಟಿನ್ ಅಂದ್ರೆ ನಾವು ಕ್ರಿಯಾಟಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಅಂಶ, ಅದು ನಮ್ಮ ಯೂರಿನ್ ಅಲ್ಲಿ ಕ್ಲಿಯರ್ ಆಗುತ್ತೆ.

ಅವಾಗ ಯಾವಾಗ ಅದರದ್ದು ಅಂಶ ಜಾಸ್ತಿ ಆಗುತ್ತೋ, ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ತಗೋತೀವಿ. ಆ ರೀತಿ ತುಂಬಾ ಮಾರ್ಕರ್ ಇದೆ, ಬಟ್ ಒನ್ ಆಫ್ ದ ಮಾರ್ಕರ್ ಇಸ್ ಕ್ರಿಯಾಟಿನಿನ್. ಇಟ್ ಇಸ್ ಪ್ರೊಡ್ಯೂಸ್ ಇನ್ ಮಸಲ್ಸ್, ಥ್ರೂ ಮಸಲ್ಸ್. ಅದಾದ್ಮೇಲೆ ಅದು ಯೂಶಲಿ ಕಡಿಮೆ ನಮ್ಮ ಬಾಡಿಲಿ ಒಂದು ಲೆವೆಲ್ ಅಲ್ಲಿ ಇರಬೇಕು, ಬಟ್ ಕಿಡ್ನಿ ಫೇಲ್ಯೂರ್ ಆದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ಆ ರೀತಿ ಯೂಶಲ್ ರೇಂಜ್ ಅಂದ್ರೆ ನಾವು 0.5 to 1.3 ಅಂತ MG ಪಡೆಯಲು ಅಂತ ತಗೋತೀವಿ. ಅದು ಇಟ್ ಸ್ಲೈಟ್ಲಿ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್, ಬಟ್ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಅವಾಗ ಎದಕ್ಕಂತ ಇವ್ಯಾಲ್ಯೂಯೇಟ್ ಮಾಡಿದ್ವಿ. ಸೊ 3 ತಿಂಗಳಿಗಿಂತ ಜಾಸ್ತಿ

0: ತ್ರೀ ಅಂತ ಎಂ ಜಿ ಪಡೆಯಲು ಅಂತ ತಗೋತೀವಿ. ಅದು ಇಟ್ ಸ್ಲೈಟ್ಲಿ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್, ಬಟ್ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಅವಾಗ ಎದಕ್ಕಂತ ಇವ್ಯಾಲ್ಯೂಟ್ ಮಾಡ್ದು. ಸೊ 3 ತಿಂಗಳಿಗಿಂತ ಜಾಸ್ತಿ ಇದ್ದಾಗ, ನಮಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ನಾವು ಕ್ರಾನಿಕ್ ಅಂತ ತಗೋತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಆಮೇಲೆ ಅದನ್ನ ಸ್ಟೇಜಿಂಗ್ ಮಾಡ್ತೀವಿ. ಸೊ ಲಾಸ್ಟ್ ಸ್ಟೇಜ್ ಇಸ್ ಸ್ಟೇಜ್ 5, ವಿಚ್ ಇಸ್ ಕಿಡ್ನಿ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಅಂದಾಗ ಇ ಜಿ ಎಫ್ ಆರ್ ಲೆಸ್ ದನ್ 15, ಅಂದ್ರೆ ಕಿಡ್ನಿ ಫಂಕ್ಷನ್ ಇಸ್ ಲೆಸ್ ದನ್ 15, ಆವಾಗ ನಾವು ಪೇಷಂಟ್ಗೆ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಈಗಿನ ಕಾಲದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ.
1: ಈಗ ಕಿಡ್ನಿ ಕಂಡೀಷನ್ ಈ ಡಿಟೀರಿಯೋರೇಟ್ ಆದಾಗ ಎರಡೂ ಸಮಾನಾಂತರವಾಗಿ ಆಗುತ್ತಾ ಅಥವಾ ಒಂದು ಆರೋಗ್ಯವಾಗಿದ್ದು ಇನ್ನೊಂದು ಮಾತ್ರ ಕೆಡಬಹುದು, ಆ ತರ ಸಾಧ್ಯತೆ ಇದೆಯಾ?
0: ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಇದೆ, ಸ್ಟೋನ್ ಒಂದೇ ಕಿಡ್ನಿಯಲ್ಲಿ ಆಗ್ಬೋದು, ಎರಡು ಕಿಡ್ನಿಯಲ್ಲಿ ಆಗಲ್ಲ. ಎರಡು ಕಿಡ್ನಿಯಲ್ಲೂ ಆಗ್ಬೋದು, ಬಟ್ ಮೇನ್ ಒಂದು ಕಿಡ್ನಿಯಲ್ಲಿ ಆದ್ರೆ ಒಂದೇ ಕಿಡ್ನಿ ಎಫೆಕ್ಟ್ ಆಗಿರುತ್ತೆ. ಆದ್ರೆ ಈಗ ಮಧುಮೇಹ ಅಥವಾ ಹಾರ್ಟ್ ಡಿಸೀಸ್ ಇಂದ ಕಿಡ್ನಿ ಎಫೆಕ್ಟ್ ಆಗಿದೆ ಅಥವಾ ರಕ್ತದೊತ್ತಡದಿಂದ ಎಫೆಕ್ಟ್ ಆಗಿದೆ ಅಂದ್ರೆ ಅದು ನಮ್ಮ ಪೂರ್ತಿ ಬಾಡಿಯಲ್ಲಿ ಇದೆ. ಸೊ ಎರಡು ಕಿಡ್ನಿ ಎಫೆಕ್ಟ್ ಆಗುತ್ತೆ. ಒಂದೊಂದು ಕಾಯಿಲೆ ಒಂದೊಂದೇ ಕಿಡ್ನಿ ಎಫೆಕ್ಟ್ ಮಾಡುತ್ತೆ, ಹಲವಾರು ಕಾಯಿಲೆಗಳು ಎರಡು ಕಿಡ್ನಿ ಎಫೆಕ್ಟ್ ಮಾಡುತ್ತೆ.
1: ಆಗ್ಲೇ ಡಯಾಲಿಸಿಸ್ ಅಂತ ಹೇಳಿದ್ರಿ ಮೇಡಮ್, ಈಗ ಡಯಾಲಿಸಿಸ್ ಅಂದ್ರೆ ಏನು ಮತ್ತೆ ಇದು ಯಾವ ಸಂದರ್ಭದಲ್ಲಿ ಅವಶ್ಯಕ ಆಗುತ್ತೆ?
0: ಡಯಾಲಿಸಿಸ್ ಅಂದ್ರೆ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ, ಬೈ ಚಾನ್ಸ್ ನಂಗೆ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವು ನಮ್ಮ ಬದಲು ಬೇರೆಯವ್ರಿಗೆ ಕಳಿಸ್ತೀವಿ, ನಮ್ಮ ರಿಪ್ಲೇಸ್ಮೆಂಟ್ ಅಂತ. ಆ ರೀತಿ ಡಯಾಲಿಸಿಸ್ ಇಸ್ ನಾಟ್ ಟ್ರೀಟ್ಮೆಂಟ್, ಡಯಾಲಿಸಿಸ್ ಇಸ್ ರಿಪ್ಲೇಸ್ಮೆಂಟ್. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ ಆಗಿದೆ, ಸೊ ಅವರಿಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ಅಂದ್ರೆ ವಾರಕ್ಕೆ 2 ಸತಿ ಅಥವಾ ವಾರಕ್ಕೆ 3 ಸತಿ ಅಂದ್ರೆ ನಾವು ಅವರಿಗೆ ಡಯಾಲಿಸಿಸ್ ಮಷಿನ್ಗೆ ಕನೆಕ್ಟ್ ಮಾಡಿದಾಗ ಅದು ಡಯಾಲಿಸಿಸ್ ಮಷಿನ್ ಮಾಡೋ ಕೆಲಸ ಅಂದ್ರೆ ನಮ್ಮ ರಕ್ತವನ್ನ ತಗೊಂಡು ಕ್ಲೀನ್ ಮಾಡಿ ವಾಪಸ್ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಕಿಡ್ನಿ ಮಾಡೋ ಕೆಲಸನೇ
0: ಅದು ಮಾಡುತ್ತೆ. ಸೊ ನಾವು ಡಯಾಲಿಸಿಸ್ ಮಾಡೋದ್ರಿಂದ ನಮ್ ಕಿಡ್ನಿ ಇಂಪ್ರೂವ್ ಆಗುತ್ತಾ? ಇಲ್ಲ. ಇಟ್ ಈಸ್ ಜಸ್ಟ್ ಡೂಯಿಂಗ್ ವರ್ಕ್ ವಾಟ್ ಕಿಡ್ನಿ ವುಡ್ ಹ್ಯಾವ್ ಡನ್. ಸೊ ಇಟ್ ಈಸ್ ಜಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಕಿಡ್ನಿ. ಸೊ ನಾವು ಡಯಾಲಿಸಿಸ್ ಯಾರಿಗೆ ಮಾಡ್ತೀವಿ ಅಂತಂದ್ರೆ, ಕಿಡ್ನಿ ಫೇಲ್ಯೂರ್ ಆದವರಿಗೆ ನಾವು ವಾರಕ್ಕೆ 2 ಸತಿ ಅಥವಾ ಸಿವಿಯರ್ ತುಂಬಾ ಮೂತ್ರನೇ ಏನು ಬರ್ತಾ ಇಲ್ಲ ಅಂದ್ರೆ ಅವರಿಗೆ ವಾರಕ್ಕೆ 3 ಸತಿ ಡಯಾಲಿಸಿಸ್ ಅಂತ ಹೇಳಿರ್ತೀವಿ. ವಾರಕ್ಕೆ 3 ಸತಿ ಡಯಾಲಿಸಿಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಮಂಡೇ ಥರ್ಸ್ಡೇ ಟ್ಯೂಸ್ಡೇ ಫ್ರೈಡೇ ಹಿಂಗೆ ಈಕ್ವಲಿ ಸ್ಪೇಸ್ಡ್ ಆಗಿ ಆ ದಿನ ಬಂದು ಡಯಾಲಿಸಿಸ್ ಮಾಡ್ಕೊಳ್ಳಿ. ಡಯಾಲಿಸಿಸ್ ನಲ್ಲಿ ಡಯಾಲಿಸಿಸ್ ಮಷಿನ್ ಕನೆಕ್ಟ್ ಮಾಡಿದಾಗ ಅದು ನಮ್ಮ ಬ್ಲಡ್ ಅನ್ನ ತಗೊಳ್ಳುತ್ತೆ, ನಮ್ಮ ಕಿಡ್ನಿ ಹೇಗೆ ಅದನ್ನ ಫಿಸಿಯಾಲಜಿಕಲಿ ಕ್ಲೀನ್ ಮಾಡುತ್ತೋ ಅದೇ ರೀತಿಯಲ್ಲಿ ಬ್ಲಡ್ ಅನ್ನ ಕ್ಲೀನ್ ಮಾಡಿ ನಮಗೆ ರಿಟರ್ನ್ ಮಾಡುತ್ತೆ.
1: ಡಯಾಲಿಸಿಸ್ ಎಷ್ಟು ಡ್ಯೂರೇಷನ್ ವರೆಗೂ ಮಾಡಿಸ್ತಾರೆ ಮೇಡಮ್? ಒಂದು ದಿವಸ ಆದ್ರೆ ಅಂದ್ರೆ
0: ಒಂದು ಸೆಷನ್ ಆಫ್ ಡಯಾಲಿಸಿಸ್ 4 ಗಂಟೆ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಡಿಪೆಂಡಿಂಗ್ ಆನ್ ಕಿಡ್ನಿ ಕಂಡೀಷನ್. ಈಗ ಸ್ವಲ್ಪ ಜನರಲ್ಲಿ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಯ್ತು, ಟೈಫಾಯ್ಡ್ ಆಯ್ತು, ಸೀರಿಯಸ್ ಆಗಿತ್ತು ಕೋವಿಡ್ ಟೈಮ್ದಲ್ಲಿ, ಸೀರಿಯಸ್ ಆಗಿ ರೈಸ್ನಲ್ಲಿ ಇದ್ರೆ ಬಿ ಪಿ ಲೋ ಆಗಿ ಕಿಡ್ನಿ ಎಫೆಕ್ಟ್ ಆಗಿದೆ, ಅದು ಟೆಂಪ್ರರಿ, ಅವಾಗ ಒಂದೇ ಡಯಾಲಿಸಿಸ್ ಬೇಕಾಗಿರ್ಬೋದು. ಅವಾಗ ನಾವು ಬಿ ಪಿ ತುಂಬಾ ಲೋ ಇದೆ ಐ ಸಿ ಯು ಪೇಷಂಟ್ಸ್ಗೆ ಪ್ರೊಲಾಂಗ್ ಲಾಂಗ್ ಡಯಾಲಿಸಿಸ್ ಮಾಡ್ತೀವಿ, 24 ಗಂಟೆನೂ ಡಯಾಲಿಸಿಸ್ ಮಾಡ್ಬೋದು. ಶಾರ್ಟ್ ಡಯಾಲಿಸಿಸ್ ಅಂದ್ರೆ 8 ಅವರ್ಸ್, 8 ಅವರ್ಸ್, 6 ಅವರ್ಸ್ ಆ ರೀತಿ ಮಾಡ್ಬೋದು. ಬಟ್ ಈಗ ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಯಾರು ಈಗ ನಾವು ಮುಂದೆ ಕಂಟಿನ್ಯೂಸ್ಲಿ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಾರಕ್ಕೆ 2 ಸತಿ ಅಥವಾ 3 ಸತಿ, ಅವ್ರಿಗೆ ನಾವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ 4 ಗಂಟೆ.
1: ಈಗ ನಾವು ನೋಡಿದೀವಿ ಮೇಡಮ್, ಕೆಲವೊಂದ್ ಸರ್ತಿ ಚಿಕ್ಕ ಮಕ್ಕಳೆಲ್ಲ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರೆ, ಅವ್ರ ಕಂಡೀಷನ್ ಹೇಗೆ? ಅವ್ರು ಮತ್ತೆ ಕಿಡ್ನಿ ನಾರ್ಮಲ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರಬೇಕಾ?
0: ಯೂಶಲಿ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ತಂದೆ ತಾಯಿಗೆ ಹೇಳೋದು ಏನು ಅಂತಂದ್ರೆ, ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ. ನಮ್ಮ ಥ್ರೆಶೋಲ್ಡ್ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಒಂದು, ಮಕ್ಕಳಲ್ಲಿ ಕಿಡ್ನಿ ಫೇಲ್ ಆಗ್ತಾ ಇರುವಾಗ ತುಂಬಾ ಥಿಂಗ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಹೈಟ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಇಂಟೆಲಿಜೆನ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್, ವೇಟ್, ಹೈಟ್, ವೇಟ್ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಮಕ್ಕಳಲ್ಲಿ ಅಫೆಕ್ಟ್ ಆಗೋ ಥಿಂಗ್ಸ್ ತುಂಬಾ ಇದೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ಗೆ ಏನ್ ಹೇಳ್ತೀವಿ, ಅವ್ರದ್ದು ಪೂರ್ತಿ ಡಯಾಲಿಸಿಸ್ ಮೇಲೆ ಹೋಗೋ ತನಕ ವೇಟ್ ಮಾಡಬೇಡಿ, ನಾವು ಅವ್ರಿಗೆ ಮುಂಚೆಯಿಂದನೇ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ. ತಂದೆ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬನ್ನಿ, ನಮ್ಗೆ ದೇವ್ರು 2 ಕಿಡ್ನಿ ಕೊಟ್ಟಿದ್ದಾರೆ. ಇನ್ ಜನರಲ್ ಕೂಡ ಇವತ್ತು ನಾನು 1 ಕಿಡ್ನಿ ಡೊನೇಟ್ ಮಾಡಿದ್ರು ನನ್ನ ಆಯುಸ್ ಏನ್ ಕಮ್ಮಿ ಆಗಲ್ಲ, ನಾನು ಇವತ್ ಏನ್ ಕೆಲಸ ಮಾಡ್ತಿದ್ದೀನೋ ಮುಂದೆ ಹೋಗಿ ಅದೇ ಕೆಲಸವನ್ನ ಮಾಡಬಹುದು. ಸೊ ನಾವು ತಂದೆ ತಾಯಿಗೆ ಎಜುಕೇಟ್ ಮಾಡ್ತೀವಿ, ಇಬ್ಬರಲ್ಲಿ ಒಬ್ರು ಮುಂದೆ ಬನ್ನಿ ಡೊನೇಟ್ ಮಾಡಿ ಅಂಡ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ದಟ್ ಅಂಡ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಅ ಚೈಲ್ಡ್ ಕ್ಯಾನ್ ಲಿವ್ ನಾರ್ಮಲ್ ಲೈಫ್.
1: ಇದು ಸಣ್ಣ ಮಕ್ಕಳೆಲ್ಲ ಆಯ್ತು, ಈಗ ವಯಸ್ಸಾದವರಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರಲ್ಲ, ಅವರು ಸಾಮಾನ್ಯವಾದ ಜೀವನ ನಡೆಸಬಹುದಾ? ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅನ್ನು ಕಂಟಿನ್ಯೂ ಮಾಡಬಹುದಾ?
0: ಡಯಾಲಿಸಿಸ್ ಮಾಡೋ ಪೇಷಂಟ್ ಅಲ್ಲಿ ಒಂದೆರಡು ನಿಯಮಗಳು ಹೇಳ್ತೀವಿ. ನೀರ್ ಕಡಿಮೆ ಕುಡಿಬೇಕು, ಯಾಕಂದ್ರೆ ಅವ್ರಿಗೆ ಮೂತ್ರ ಬರ್ತಾ ಇರಲ್ಲ ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ ತುಂಬಾ ಕಡಿಮೆ. ಅದಕ್ಕೆ ನೀರು 1 ಲೀಟರ್ ಅಥವಾ 1.5 ಲೀಟರ್ ಕಿಂತ ಕಡಿಮೆ ಕುಡೀರಿ ಅಂತ ಹೇಳ್ತೀವಿ. ಉಪ್ಪು ಕಡಿಮೆ, ಹಣ್ಣುಗಳು ಜಾಸ್ತಿ ತಿನ್ನಬಾರ್ದು, ಪೊಟ್ಯಾಸಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು ಕೆಲವು ಕ್ರಮ ಬಿಟ್ಟು ಉಳಿದಿದ್ದನ್ನು ಅವ್ರು ಮಾಡಬಹುದು, ಕೆಲಸಕ್ಕೂ ಕೂಡ ಹೋಗ್ಬೋದು.
1: ಈಗ ಡಯಾಲಿಸಿಸ್ ಕುರಿತಾಗ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಮೇಡಮ್, ಅಂದ್ರೆ ಒಂದ್ಸರ್ತಿ ಡಯಾಲಿಸಿಸ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಾವು ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ.

0: ಸತ್ಯ ಅಂತ. ಇದೆಷ್ಟು ಸತ್ಯ ಮೇಡಮ್?
1: ಇದು ಸತ್ಯ ಅಲ್ಲ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆ ಡಯಾಲಿಸಿಸ್ ಮೆಥಡ್ಸ್ ಅವೈಲೇಬಲ್ ಇದೆ. ನಾವು ಡಯಾಲಿಸಿಸ್ ಪೇಷಂಟ್ಸ್ ತಮ್ಮನ್ನ ಹೇಗೆ ಮೇಂಟೈನ್ ಮಾಡ್ಕೋತಾರೋ, ಎಷ್ಟು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೋತಾರೋ, ಡಯಾಲಿಸಿಸ್ ಮಿಸ್ ಮಾಡಲಾರ್ದೆ, ಹಾಗೂ ನಾವು ಹೇಳಿರೋ ಡಯಟರಿ ರೆಸ್ಟ್ರಿಕ್ಷನ್ಸ್ ಹೇಳಿದೆ, ನೀರು ಕಡಿಮೆ ಉಪ್ಪು ಕಮ್ಮಿ, ಅವೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೋ, ಅವ್ರ ಬಿ ಪಿ ಮೆಡಿಕೇಶನ್ಸ್ ಮತ್ತೆ ಉಳ್ಕಿದ ಮೆಡಿಕೇಶನ್ಸ್ ಹೇಗೆ ತಗೋತಾರೋ. ಮತ್ತೆ ಯೂಶಲಿ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಹೈ ಪ್ರೋಟೀನ್ ಇಂಟೇಕ್. ಒಂದ್ಸತಿ ಡಯಾಲಿಸಿಸ್ ಮೇಲೆ ಹೋದ್ಮೇಲೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀವಿ ನಾವು. ಯಾಕಂದ್ರೆ ಈಗ ಅವ್ರದ್ದು ಡಯಾಲಿಸಿಸ್ ಆಗ್ತಾ ಇದೆ, ಸೊ ಅವ್ರ ಕೆಲ್ಸಕ್ಕೆ ಹೋಗ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಉಳ್ಕಿದ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೋದು. ಸೊ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲಾನ ಫಾಲೋ ಮಾಡಿದಾಗ ಯೂಶಲಿ ಅವರು ಮುಂಚಿಕಿತ ಏನ್ ಕಿಡ್ನಿ ಫೇಲ್ ಆದಾಗ ಅವ್ರು ಸುಸ್ತ ಆಗ್ತಾ ಇತ್ತು, ದಮ್ ಬರ್ತಾ ಇತ್ತು, ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ, ಅವ್ರ ದಮ್ ಕಡಿಮೆ ಆಗುತ್ತೆ, ಅವ್ರು ಊಟ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಯಾಲಿಸಿಸ್ ಆದ್ಮೇಲೆ, ಅವ್ರ ವೇಟ್ ಇಂಪ್ರೂವ್ ಆಗುತ್ತೆ, ಅವ್ರ ಮನೆಯಲ್ಲೇ ಇರ್ತಿದ್ರು ಈಗ ಹೊರಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಅವ್ರ ಕೈಲಾದಷ್ಟು ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಡಯಾಲಿಸಿಸ್ ಮಾಡ್ತಾ ಹೋದಾಗೆ ಅವ್ರದ್ದು ಹೆಲ್ತ್ ಮೊದಲಿನಕ್ಕಿಂತ ಇಂಪ್ರೂವ್ ಆಗುತ್ತೆ.
0: ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿ ಮೇಡಮ್. ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾರೆಲ್ಲ ಇದನ್ನ ಮಾಡಿಸ್ಕೋಬಹುದು? ಈಗ ಮೆಡಿಕಲಿ ತುಂಬಾ ಇಂಪ್ರೂವ್ಡ್ ಆಗಿದೆ, ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಕಿಡ್ನಿಗಾಗಿ ತುಂಬಾ ವೇಟ್ ಮಾಡ್ಬೇಕಂತ ಎಲ್ಲ ಹೇಳ್ತಿದ್ರು, ಇವಾಗ ಹೇಗಿದೆ ಮೇಡಮ್ ಸಿನಾರಿಯೋ?
1: ಈಗ ಹೇಳ್ಬೇಕು ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ದ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಫಾರ್ ರೀನಲ್ ಫೇಲ್ಯೂರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎರಡ್ ತರದ್ ಇರುತ್ತೆ, ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಇವತ್ತು ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ರೆ ನನ್ನ ರಿಲೇಷನ್ ಅಲ್ಲಿ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ನನಗೆ ಕಿಡ್ನಿ ಡೋನರ್ ಬೇಕು, ಕಿಡ್ನಿ ಕೊಡಬಹುದು.
0: ರಿಲೇಷನ್ ಅಂದ್ರೆ,
1: ರಿಲೇಷನ್ ಅಂದ್ರೆ ನನ್ನ ಒಡ ಹುಟ್ಟಿದವರು, ಅದು ರಕ್ತ ಹಚ್ಕೊಂಡು ಹುಟ್ಟಿದವರು, ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ನನ್ನ ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್, ಅಣ್ಣ ತಂಗಿ ಅಣ್ಣ ತಮ್ಮ ಕಾಕ ಕಾಕಿ ನಮ್ಮ ರಿಲೇಷನ್ ಅಲ್ಲಿ ಇರಬೇಕು. ಪ್ಲಸ್ ಗಂಡನ್ ಕಿಡ್ನಿ ಫೇಲ್ ಆದ್ರೆ ಹೆಂಡತಿ ಕೊಡಬಹುದು, ಅತ್ತೆ ಮಾವ ಕೊಡಬಹುದು, ಈ ರೀತಿ.
0: ಈಗ ನಾವು ಕೇಳಿದೀವಿ ಮೇಡಮ್, ಈ ಕೆಲವೊಬ್ಬರು ಕಿಡ್ನಿ ಸೂಟ್ ಆಗಲ್ಲ ಅಂತ ಕೇಳಿದೀವಿ, ಅದು ಏನ್ ಸೂಟ್ ಆಗೋದಂದ್ರೆ ಏನ್ ಮೇಡಮ್?
1: ಸೂಟ್ ಆಗಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡನ್ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ ಹೆಂಡತಿ ಕೊಡ್ತೀನಿ ಅಂತ ಬಂದ್ರೆ ಹೆಂಡತಿ ಬ್ಲಡ್ ಗ್ರೂಪ್ ಬೇರೆ ಇರಬಹುದು.
0: ಸೊ ಪ್ಲಸ್ ಬ್ಲಡ್ ಗ್ರೂಪ್ ಒಂದೇ ಇರಬೇಕಾ?
1: ಬ್ಲಡ್ ಗ್ರೂಪ್ ಬೇರೆ ಇರೋದನ್ನು ಮಾಡಿದೀವಿ, ಆದ್ರೆ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಈಸಿ ಆಗುತ್ತೆ, ಈಸಿ ಆಗುತ್ತೆ. ಪ್ಲಸ್ ಬೇರೆ ಮ್ಯಾಚಿಂಗ್ ಮಾಡ್ತೀವಿ, ಹೆಚ್ ಎಲ್ ಎ ಮ್ಯಾಚಿಂಗ್ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಮ್ಯಾಚ್ ಆದಾಗ ತಗೋತೀವಿ. ಬಟ್ ಯೂಶಲಿ ಪೇರೆಂಟ್ಸ್ ಬಂದಾಗ, ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿರೆಲ್ಲ ಬಂದಾಗ, ಅಜ್ಜಾಜಿ ಬಂದಾಗ, ನಮ್ಮ ಜೆನೆಟಿಕ್ ಮ್ಯಾಚಿಂಗ್ ಆಬ್ವಿಯಸ್ಲಿ ಹೆಚ್ ಎಲ್ ಎ ಮ್ಯಾಚಿಂಗ್ ಆಗೇ ಆಗುತ್ತೆ. ಸೊ ಅವ್ರು ಕೊಡುವಾಗ ಯೂಶಲಿ ಏನೂ ಪ್ರಾಬ್ಲಮ್ ಆಗಬಾರದು. ಎರಡನೇ ತರದ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕೆಡವರ್ ಟ್ರಾನ್ಸ್ಪ್ಲಾಂಟ್. ಫಾರ್ ಎಕ್ಸಾಂಪಲ್, ನನಗೆ ಕೊಡ್ಲಿಕ್ಕೆ ಯಾರು ಇಲ್ಲ, ಆದಾಗ ಏನ್ ಮಾಡಬೇಕು ಅಂತ, ಅವಾಗ ಕೆಡವ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೋ ಆ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಗುಲ್ಬರ್ಗಾದಲ್ಲಿ ಚಿರಾಯು ಹಾಸ್ಪಿಟಲ್ ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಕೆಡವ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಡವ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್, ಯಾರ್ದಾದ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಅವ್ರ ಫ್ಯಾಮಿಲಿದವರು ಅವ್ರ ಮಗನ ಕಿಡ್ನಿಗಳನ್ನ ಡೆತ್ ಆದ್ಮೇಲೆ ಕೊಡಕ್ ರೆಡಿ ಇದ್ದಾರೆ, ಆ ರೀತಿ ಕೊಡಕ್ ರೆಡಿ ಆದಾಗ ಆ ಕಿಡ್ನೀಸ್ ಅನ್ನ ಯಾರು ರಿಜಿಸ್ಟರ್ ಮಾಡಿ ಲೈನ್ ಅಲ್ಲಿ ಇರ್ತಾರೋ ಅವರಿಗೆ ಹೋಗುತ್ತೆ ಬ್ಲಡ್ ಗ್ರೂಪ್ ಪ್ರಕಾರ. ಬಟ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಲೋಡ್ ಇದೆ, ಆ ಲೈನ್ ಇಷ್ಟು ದೊಡ್ಡದಿದೆ ಅಂದ್ರೆ ನಮ್ಗೆ ಯಾವಾಗ ಸಿಗುತ್ತೋ, ಎಷ್ಟು ವರ್ಷ ಆಗಣ ಸಿಗುತ್ತೋ ಅಂತ ಹೇಳೋದು ಕಷ್ಟ. ಸೊ ಅದಕ್ಕೆ ನಾವು ಲೈವ್ ರಿಲೇಟೆಡ್, ನಿಮ್ಗೆ ನಿಮ್ಮ ಮನೆಯಲ್ಲಿರೋರು ಮುಂದೆ ಬನ್ನಿ ಡೊನೇಟ್ ಮಾಡಿ, ಯಾಕಂದ್ರೆ ನಮ್ಮ ಹತ್ರ ಎರಡು ಕಿಡ್ನಿ ಇದೆ, ಒಂದು ಕಿಡ್ನಿ ಕೊಟ್ಟರು ನಮ್ಗೆ ಏನೂ ತೊಂದರೆ ಆಗಲ್ಲ. ನಾನು ಹೇಳ್ದ ಹಾಗೆ, ಒಂದು ಕಿಡ್ನಿ ಕೊಟ್ಟರು ನಮ್ದೇನು ಆಯುಷ್ ಕಮ್ಮಿ ಆಗಲ್ಲ, ನಾವೇನು ಈಗ ಏನ್ ಕೆಲಸ ಮಾಡ್ತಿದ್ದೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಕಿಡ್ನಿ ಕೊಟ್ಟಾದ್ಮೇಲೆ ಅದೇ ಕೆಲಸ ಮಾಡ್ತಾ ಮುಂದುವರಿಬಹುದು.
0: ಈ ಟ್ರಾನ್ಸ್ಪ್ಲಾಂಟ್ಗೆ ಒಳಗಾದ್ಮೇಲೆ ಒಬ್ಬ ವ್ಯಕ್ತಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಥವಾ ಮೆಡಿಕೇಶನ್ ಮೇಲೆ ಥ್ರೋಔಟ್ ಇರಬೇಕಾ?
1: ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ಬಟ್ ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿರೋದು ಬೇರೆಯವರ ಕಿಡ್ನಿ ತಗೊಂಡಿರ್ತೀವಿ, ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಡೈಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ತಗೋತಾ ಇರಬೇಕು ಟೈಮ್ಲಿ. ಬಟ್ ಅದನ್ನ ಬಿಟ್ಟು ಹಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್, ಹಿ ಆರ್ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಮುಂದೆ ಹೋಗಿ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಜಾಬ್ ಜಾಯಿನ್ ಆಗ್ಬಹುದು, ಏನ್ ಕೆಲಸ ಮಾಡ್ಬೇಕಂತಿದ್ರೆ ಅದೆಲ್ಲ ಮಾಡ್ಬೋದು.
0: ಈ ಗಂಡು ಹೆಣ್ಣು ಅಂತ ಈ ಹೋಲಿಕೆ ಮಾಡೋದ್ರೆ ಗಂಡಿನಲ್ಲಿ ಈ ಕಿಡ್ನಿ ಸಮಸ್ಯೆ ಜಾಸ್ತಿ, ಹೆಣ್ಣಿನಲ್ಲಿ ಕಮ್ಮಿ, ಹೀಗೇನಾದ್ರೂ ಇದೆಯಾ?
1: ಇಲ್ಲ, ಸ್ವಲ್ಪ ಡಿಸೀಸಸ್, ಸ್ವಲ್ಪ ಕಾಯಿಲೆಗಳು ಹೆಣ್ಣಿನಲ್ಲೇ ಜಾಸ್ತಿ, ಸ್ವಲ್ಪ ಕಾಯಿಲೆಗಳು ಗಂಡಿನಲ್ಲಿ ಜಾಸ್ತಿ, ಇವರಲ್ಲೇ ಜಾಸ್ತಿ ಅಂತ ಹೇಳೋದು ಹಾಗಿಲ್ಲ.
0: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಉತ್ತಮ ಕಿಡ್ನಿ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಏನ್ ಕಿವಿ ಮಾತು ಹೇಳ್ತಾರೆ ಮೇಡಮ್?
1: ಮೇನ್ಲಿ ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರೋದು ಇನ್ ಜನರಲ್ ಕಡಿಮೆ. ಸೊ ಕಿಡ್ನಿ ಬಗ್ಗೆ ನಮ್ಗೆ ಅವೇರ್ನೆಸ್ ಬೇಕು, ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು, ತುಂಬಾ ನೀರು ಕುಡಿಬೇಕು, ಹಾಗೂ ಉಪ್ಪು ಕಡಿಮೆ, ಹೆಲ್ದಿ ಊಟ, ಡೈಲಿ ಸ್ವಲ್ಪ ಅಟ್ಲೀಸ್ಟ್ 30 minutes ಆಫ್ ವಾಕಿಂಗ್, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅನ್ನು ಅವಾಯ್ಡ್ ಮಾಡಿ, ಹಾಗೂ ನಿಮ್ಗೆ ಒಂದು ಏಜ್ ಆದ್ಮೇಲೆ 35 or 40 ಆದ್ಮೇಲೆ ನಿಮ್ಗೆ ಮಧುಮೇಹ ಇದೆಯಾ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕೇವಲ ಶುಗರ್ ಬಿ ಪಿ ಅಷ್ಟೇ ಅಲ್ಲ, ಕಿಡ್ನಿಯನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಮೂತ್ರ ಹಾಗೂ ಕ್ರಿಯಾಟಿನ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಾದ್ರೆ ಯು ಕ್ಯಾನ್ ಪ್ರಿವೆಂಟ್ ಕಿಡ್ನಿ ಪ್ರಾಬ್ಲಮ್. ಬೈ ಚಾನ್ಸ್ ಆಲ್ರೆಡಿ ಕಿಡ್ನಿ ಫೇಲ್ ಆಗಿದೆ ಅಥವಾ CKD ಪ್ರಾಬ್ಲಮ್ ಇದೆ ನಿಮ್ಗೆ ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಡಯಾಲಿಸಿಸ್ ಫೆಸಿಲಿಟೀಸ್

0: ಫೀಡ್ ಮಾಡಬಹುದು. ಹಾಗೂ ಐ ವುಡ್ ಅಡ್ವೈಸ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಸ್ಪೆಷಲಿ ಮಕ್ಕಳಲ್ಲಿ, ಮಕ್ಕಳನ್ನ ಡಯಾಲಿಸಿಸ್ ಮೇಲೆ ಇಡಬೇಡಿ. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮುಂದೆ ಬನ್ನಿ, ಕಿಡ್ನಿಯನ್ನ ಡೊನೇಟ್ ಮಾಡಿ ಮಕ್ಕಳಿಗೆ. ಸೊ ದಟ್ ಅವ್ರದ್ದು ಮುಂದಿನ ಲೈಫ್ ತುಂಬಾ ಇದೆ ಈ ಮುಂದೆ, ಸೊ ದೇ ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಹಾಗೂ ಬೇರೆಯವರಿಗೂ ಕೂಡ, ಯಾರಿಗೆ ಕಿಡ್ನಿ ಫೇಲ್ ಆಗಿದೆ, ಒಡ ಹುಟ್ಟಿದವರು ಹಾಗೂ ತಂದೆ ತಾಯಿ ಮುಂದೆ ಬಂದು ಕಿಡ್ನಿ ಡೊನೇಟ್ ಮಾಡಿ. ಸೊ ದಟ್ ಅವರಿಗೂ ಕೂಡ ಹೆಲ್ದಿ ಲೈಫ್ ಇರುತ್ತೆ, ಹಾಗೂ ನೀವು ಡೊನೇಟ್ ಮಾಡಿದವರು ಕೂಡ ಹೆಲ್ದಿ ಲೈಫ್ ಅವ್ರ ಜೊತೆ ಲೀಡ್ ಮಾಡಬಹುದು.
1: ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಮಾಹಿತಿ ನೀಡಿದ್ರಿ ಮೇಡಮ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು

ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ, ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ, ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800111979 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್,

0: ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ಧತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು

0: ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. G20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ 2ನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ

0: ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027 ಜನವರಿ 1ರಿಂದ 2028 ಡಿಸೆಂಬರ್ 31ರವರೆಗೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ಧತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ರಂಗನ್ ಸ್ಟೈಲ್ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-00-420-2233.
0: ಸೋನು ನಿಗಮ್ ಹಾಡಿರುವ ಅತಿ ಅಪರೂಪ ಚಿತ್ರದ ಹಾಡು

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ಸಮಯ 1:30 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಧರ್ಮರಾಜನ ಅಶ್ವಮೇಧದ ಕುದುರೆ ಹಂಸಧ್ವಜರಾಜನ ಚಂಪಕಾವತಿಗೆ ಬಂದಿದೆ. ಅವನು ಆ ಕುದುರೆಯನ್ನು ಕಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಹಂಸಧ್ವಜನ ಮಗನಾದಂತಹ ಸುಧನ್ವನೊಡನೆ ಘೋರವಾದಂತಹ ಯುದ್ಧ ಆರಂಭವಾಗಿದೆ. ಆ ಸಂದರ್ಭದಲ್ಲಿ ಅರ್ಜುನನೇ ಸಾಕ್ಷಾತ್ತಾಗಿ ಸುಧನ್ವನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದಾನೆ. ಸಾಮಾನ್ಯ ಬಾಣದಿಂದ ಇವನನ್ನು ನಾನು ಸೋಲಿಸಕ್ಕಾಗೋದಿಲ್ಲ ಅಂಥೇಳಿ ಆಗ್ನೇಯಾಸ್ತ್ರವನ್ನು ಗಾಂಡೀವ ಧನಸ್ಸಿಗೆ ಹೂಡಿದ್ದಾನೆ. ಎಲ್ಲವೂ ಸುಟ್ಟೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸುಧನ್ವನಿಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಯಿತು, ವಾರುಣಾಸ್ತ್ರವನ್ನು ಹೂಡಿಬಿಟ್ಟಿದ್ದಾನೆ. ಆ ವಾರುಣಾಸ್ತ್ರದಿಂದ ಆಗ್ನೇಯಾಸ್ತ್ರದ ಉರಿ ಪೂರ ನಂದುಬಿಟ್ಟು ಜಲಮಯವಾಗ್ಬಿಟ್ಟಿತು. ಆ ಜಲಮಯವಾದದ್ದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಕೂಡ ಬರೀ ನೀರೇ.
4: ಬಳಿಕವಾ

ಅರ್ಜುನ ವಾಯುವ್ಯಾಸ್ತ್ರದಿಂದ ಆ ವಾರುಣಾಸ್ತ್ರದ ನೀರನ್ನೆಲ್ಲ ಎಲ್ಲವನ್ನೂ ಒಣಗಿಸ್ಬಿಟ್ಟ. ಆಮೇಲೆ ಅವನು ಪರ್ವತಾಸ್ತ್ರವನ್ನ ಪ್ರಯೋಗ ಮಾಡಿದ. ಆ ಪರ್ವತಾಸ್ತ್ರಕ್ಕೆ ಇಂದ್ರನ ವಜ್ರಾಯುಧವೇ ಸರಿ ಅಂತ ಹೇಳ್ಬಿಟ್ಟು ಐಂದ್ರಾಸ್ತ್ರದಿಂದ ಪರ್ವತಾಸ್ತ್ರವನ್ನ ಅವನು ನಾಶ ಮಾಡಿಬಿಟ್ಟ. ಆಮೇಲೆ ಅರ್ಜುನ ತಿಮಿರ ಸಹಾಯಕವನ್ನ ಪ್ರಯೋಗ ಮಾಡಿದ. ಆ ಸಂದರ್ಭದಲ್ಲಿ ಸುಧನ್ವ ಆಸುರಾಸ್ತ್ರವನ್ನು ಪ್ರಯೋಗ ಮಾಡೋಣ,

ಅರ್ಜುನ ಅದನ್ನು ಪರಿಹಾರ ಮಾಡೋದಕ್ಕೆ ಸೌರಾಸ್ತ್ರವನ್ನು ಪ್ರಯೋಗ ಮಾಡಿದ. ತಿಮಿರ ಸಹಾಯಕ ಅಂದರೆ ಇಡೀ ಪ್ರಪಂಚಕ್ಕೆಲ್ಲ ಕತ್ತಲೆಯನ್ನು ತಂದುಕೊಟ್ಬಿಡುತ್ತೆ. ಆ ತಿಮಿರ ಸಹಾಯಕವನ್ನು ಹಂಸಧ್ವಜನ ಮಗನಾದಂತಹ ಸುಧನ್ವ ಪ್ರಯೋಗ ಮಾಡೋಣ, ಇವನು ಸೌರಾಸ್ತ್ರದಿಂದ ಕತ್ತಲೆಯನ್ನೆಲ್ಲ ಸಂಪೂರ್ಣವಾಗಿ ಸಂಹಾರ ಮಾಡಿಬಿಟ್ಟ ಅರ್ಜುನ. ಆವಾಗ ಸುಧನ್ವನಿಗೆ ಬಹಳ ಸಿಟ್ಟು, ಅವನು ಸಿಟ್ಟಾಗ್ಬಿಟ್ಟು ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಕೂಡಲೇ ಅರ್ಜುನ ಸರ್ಪಕ್ಕೆ ಗರುಡನೇ ಪ್ರತಿಯಾಗಿರ್ತಾನೆ ಅಂತ ಹೇಳಿಬಿಟ್ಟು ಗರುಡಾಸ್ತ್ರದಿಂದ ಸರ್ಪಾಸ್ತ್ರವನ್ನು ಸಂಹಾರ ಮಾಡಿದ್ದಾನೆ. ಈ ರೀತಿಯಾಗಿ ಇಬ್ಬರಿಗೂ ಕೂಡ ಅಸ್ತ್ರಯುದ್ಧವಾಗ್ತಾ ಇದೆ. ಈ ಅಸ್ತ್ರಯುದ್ಧವಾಗ್ತಾ ಇದ್ದಾಗ ಅರ್ಜುನನಿಗೆ ಸಿಟ್ಟು ಜಾಸ್ತಿಯಾಗಿಬಿಟ್ಟು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ

0: ಒಡನೆ ಬೊಬ್ಬಿರಿಯನು
1: ಈ ರೀತಿಯಾಗಿ ಇಬ್ಬರೂ ಕೂಡ ದಿವ್ಯಾಸ್ತ್ರ ಪ್ರಯೋಗವನ್ನ ಚಾತುರ್ಯದಿಂದ ಪ್ರಯೋಗ ಮಾಡ್ತಾ ನಾನು ನಿನ್ನ ಈ ಅಸ್ತ್ರದಿಂದ ಗೆಲ್ತೀನಿ ಅದಕ್ಕೆ ಈ ಅಸ್ತ್ರವನ್ನು ಪ್ರತಿಯಾಗಿ ಪ್ರಯೋಗ ಮಾಡಿಬಿಟ್ಟು ಇನ್ನೊಂದು ಅಸ್ತ್ರದಿಂದ ನಿನ್ನ ಗೆಲ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರೂ ಕೂಡ ವಿಶೇಷವಾದಂತಹ ಸಾಮರ್ಥ್ಯದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಬಹಳ ರೋಷವೇಳಿತು. ಈಗ ಮೂರು ಲೋಕವೂ ಕೂಡ ಭೀತಿಗೊಳ್ಳುವಂತೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಆ ಒಂದು ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇವನೂ ಕೂಡ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ಟು ಬಹಳ ಜೋರಾಗಿ ಸಿಂಹನಾದವನ್ನ ಮಾಡಿದ್ದಾನೆ. ಯಾವಾಗ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ಬಿಡ್ತು ಅವಾಗ ಎರಡಸ್ತುವು ಕೂಡ ಶಾಂತವಾಗ್ಬಿಡತ್ತೆ. ಈ ರೀತಿಯಾಗಿ ಅರ್ಜುನನ ಬ್ರಹ್ಮಾಸ್ತ್ರ ಮತ್ತೆ ಸುಧನ್ವನ ಬ್ರಹ್ಮಾಸ್ತ್ರ ಎರಡೂ ಕೂಡ ಶಾಂತವಾಗ್ತಾ ಇದೆ.

0: ಎರಡು ಬ್ರಹ್ಮಾಸ್ತ್ರಗಳು ಕೂಡ ಪರಸ್ಪರ ಸಂಧಿಸಿಬಿಟ್ಟು ಎರಡೂ ಕೂಡ ನಾಶವಾಗ್ಬಿಟ್ಟಿದೆ, ಪರಿಹಾರವಾಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಇವನನ್ನ ಯಾವ ರೀತಿ ನಾನು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ತಾನು ಅಕ್ಷಯಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಆ ಅಕ್ಷಯಾಸ್ತ್ರವನ್ನ ಯಾವಾಗ ಪ್ರಯೋಗ ಮಾಡಿಬಿಟ್ನೋ ಅವಾಗ ಆ ಒಂದು ಅಕ್ಷಯಾಸ್ತ್ರದಿಂದ ಇಡೀ ಆಕಾಶವೆಲ್ಲ ತುಂಬಿ ಹೋಗ್ಬಿಟ್ಟಿದೆ. ಆದ್ದರಿಂದ ಭೂಮಿ ಎಲ್ಲಿದೆ, ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಕುಲಾದ್ರಿಗಳು ಎಲ್ಲಿವೆ, ನಕ್ಷತ್ರಗಳು ಏನಾದವು, ದಿಕ್ಕು ದಿಗಂತಗಳು ಯಾವುದು ಅಂತ ಹೇಳಿಬಿಟ್ಟು ಯಾರಿಗೂ ಗೊತ್ತಾಗದಂತೆ ಭೂಮ್ಯಾಕಾಶವನ್ನೆಲ್ಲ ಬಾಣಗಳೆಲ್ಲ ವ್ಯಾಪಿಸ್ಬಿಟ್ಟಿದೆ. ಅಕ್ಷಯಾಸ್ತ್ರದ ಸ್ವಭಾವ ಅಂದರೆ ಒಂದು ಎರಡಾಗತ್ತೆ, ಎರಡು ನಾಲ್ಕಾಗತ್ತೆ, ನಾಲ್ಕು ಎಂಟಾಗತ್ತೆ, ಹೀಗೆ ಇಡೀ ಪ್ರಪಂಚವೆಲ್ಲ ಬಾಣಮಯವಾಗುವಂತೆ ಅವನು ಪ್ರಯೋಗ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸುಧನ್ವನಿಗೂ ಸಿಟ್ಟು ಬಂದ್ಬಿಟ್ಟು ಅವನು ಕೂಡ ಅದಕ್ಕೆ ಪ್ರತಿಯಾಗಿ ಪ್ರಯೋಗ ಮಾಡ್ತಾ ಇದ್ದಾನೆ. ಕವಿ ಈ ಒಂದು ಪದ್ಯದಲ್ಲಿ ಚಕಾರದ ಪ್ರಾಸದಿಂದ ಬಹಳ ಸುಂದರವಾಗಿ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾನೆ.
1: ಇಚ್ಚಾರಿಗೊಂಡು ನರನೆಚ್ಚ ಕೆಂಗರಿಗೋಲ ಬಚ್ಚಳೆಯ ಪೊಸಮಸೆಯ

0: ಮಚ್ಚಿದವು ಅರಗಲು ಮಚ್ಚಿದವು ನೆನವಸೆಯನು
1: ಅರ್ಜುನ ಹೊಡೆದಂತಹ ಬಾಣಕ್ಕೆ ಪ್ರತಿಯಾಗಿ ಸುಧನ್ವನು ಕೂಡ ಪ್ರಯೋಗ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸುಧನ್ವನ ಬಾಣದಿಂದ ಅಕ್ಷಯಾಸ್ತ್ರದ ಬಾಣಗಳೆಲ್ಲ ಎಲ್ಲವೂ ಕೂಡ ನಾಶವಾಗ್ಬಿಟ್ಟಿದೆ. ಒಂದೇ ಒಂದು ನಿಮಿಷದಲ್ಲಿ ಇಡೀ ಆಕಾಶವನ್ನೆಲ್ಲ ಮುಚ್ಕೊಂಡ್ಬಿಟ್ಟು ಆ ಪರಬಲವನ್ನ ಎಲ್ಲವನ್ನೂ ಕೂಡ ನಾಶ ಮಾಡಿಬಿಟ್ಟಿದೆ. ಕವಚ ಖಡ್ಗ ಎಲ್ಲವೂ ಕೂಡ ಎಲ್ಲ ಸೀಳಾಗಿ ಹೋಗ್ಬಿಟ್ಟಿದೆ. ಆದ್ದರಿಂದ ಅಲ್ಲಿರುವಂತಹ ಎಲ್ಲರ ಶರೀರದಲ್ಲೂ ಕೂಡ ರಕ್ತ ಧಾರಾಕಾರವಾಗಿ ಸುರಿತಾ ಇದೆ. ಬಹಳ ಗಟ್ಟಿಯಾದಂತಹ ಯುದ್ಧವನ್ನ ಇಬ್ಬರೂ ಕೂಡ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ, ಅಲ್ಲ ಸಾಕ್ಷಾತ್ ವೇಷಧಾರಿಯಾದಂತಹ ಪರಮೇಶ್ವರನನ್ನೇ ನಾನು ಯುದ್ಧವನ್ನು ಮಾಡಿದನಲ್ಲ, ಆ ಒಂದು ಯುದ್ಧವಲ್ಲ, ಏನಾಯಿತು, ಏ ಹೀಗಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅರ್ಜುನನಿಗೂ ಕೂಡ ಮನಸ್ಸಿಗೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಸುಧನ್ವನು ಕೂಡ ಅರ್ಜುನನನ್ನು ಹಾಸ್ಯ ಮಾಡ್ತಾ, ಏನಪ್ಪಾ ನಿನಗೆ ಅಂಥ ಒಂದು ವಿಶೇಷವಾದ ಬಲವಿತ್ತಲ್ಲ, ಆ ಬಲವೆಲ್ಲ ಎಲ್ಲೋಯ್ತು, ಕರಸು ಕೃಷ್ಣನನ್ನ ಅಂತ ಹೇಳಿಬಿಟ್ಟು ಅವನು ಕೂಡ ಹಾಸ್ಯ ಮಾಡ್ತಾ ಇದ್ದಾನೆ.

ನೀನು ಅರಣ್ಯದಲ್ಲಿ ಸಾಕ್ಷಾತ್ ಪರಮೇಶ್ವರನ ಜೊತೆಯಲ್ಲಿ ಯುದ್ಧ ಮಾಡಿದ್ದರಿಂದ ನಿನ್ನ ಕೀರ್ತಿ ಬೆಳೆದಿತ್ತು. ಆ ಸ್ವರ್ಗಲೋಕದಲ್ಲಿ ನಿವಾತ ಕವಚರನ್ನು ಸಂಹಾರ ಮಾಡಿದಾಗ ಒಂದು ಗೌರವ ಉಂಟಾಗಿತ್ತು. ಭೀಷ್ಮ, ಕರ್ಣ, ದ್ರೋಣ, ಶಲ್ಯ ಮುಂತಾದಂತಹ ಕೌರವ ಬಲದ ಎಲ್ಲ ವೀರಾದಿ ವೀರರನ್ನು ಗೆದ್ದಾಗ ನಿನಗೆ ಒಂದು ವಿಶೇಷವಾದ ಪೌರುಷವಿದೆ ಅಂತ ಜನ ಅನ್ಕೊಂಡಿದ್ರು. ಆಯ್ತು, ಈಗ ನಿನ್ನ ಪೌರುಷವೆಲ್ಲ ಮುಗಿದು ಹೋಯ್ತು ಅಂತ ನನಗನ್ನಿಸ್ತಾ ಇದೆ. ಇನ್ನು ಸುಮ್ಮನೆ ಸುಸ್ತಾಗಬೇಡ, ನೀನು ಆ ಶೌರ್ಯಂ ಕರೆಸು, ಕರಸು ಕೃಷ್ಣನನ್ನ ಅಂತ ಹೇಳ್ಬಿಟ್ಟು ಸುಧನ್ವ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಆ ಸುಧನ್ವ ಹೊಡೆದಂತಹ ಬಾಣದಿಂದ ಪುನಃ ಅರ್ಜುನನ ರಥ ಗಿರಿಗಿರಿ ಸುತ್ತುತ್ತಾ ಇದೆ.

ಸುಧನ್ವನ ಆ ಬಾಣಪ್ರಯೋಗವನ್ನ ನನಗೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಕುಂಬಾರನ ಚಕ್ರದಂತೆ ಗರಗರ ಗರಗರ ಅರ್ಜುನನ ರಥ ತಿರುಗ್ತಾ ಇದೆ. ಅಲ್ಲಿ ಇದ್ದಂತಹ ಆಂಜನೇಯನಿಗೆ

0: ಭ್ರಮಣೆ ಆಗ್ತಾ ಇದೆ, ತಲೆ ತಿರುಗ್ತಾ ಇದೆ ಆಂಜನೇಯನಿಗೆ. ಇದೇನಪ್ಪ, ನಾನು ಬಿದ್ದೇ ಬಿಡ್ತೀನಿ ಈಗ ರಥದಿಂದ ಕೆಳಕ್ಕೆ ಅಂತ ಅನ್ನಿಸ್ಬಿಟ್ಟಿದೆ. ಆ ಕುದುರೆಗಳೆಲ್ಲ ನಡೆಯಕ್ಕಾಗದೆ ಸುಸ್ತಾಗ್ಬಿಟ್ಟಿದೆ. ಅಲ್ಲಿದ್ದಂತಹ ಸಾರಥಿ ಆ ಸುಧನ್ವನ ಬಾಣಪ್ರಯೋಗದಿಂದ ಅವನು ಶರೀರವನ್ನ ಬಿಟ್ಟು ಬಿಟ್ಟಿದ್ದಾನೆ. ಅರ್ಜುನ ಮೇಲೆ ಆ ಸುಧನ್ವನ ಆ ಬಾಣಗಳೆಲ್ಲ ಬಂದು ನೆಟ್ಕೊಂಡ್ಬಿಟ್ಟು ಎಲ್ಲ ಧಾರಾಕಾರವಾಗಿ ರಕ್ತವೆಲ್ಲ ಸುರಿತಾ ಇದೆ. ಆ ಸೈನ್ಯದ ಮೇಲೆ ಸುಧನ್ವನ ಬಾಣಪ್ರಯೋಗ ವಿಶೇಷವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಆ ಸುಧನ್ವನ ಸಾಮರ್ಥ್ಯವನ್ನು ಕಂಡು ಬಹಳ ಆಶ್ಚರ್ಯವಾಗಿದೆ. ಅವನು ಸಾರಥಿ ಹೋದ ಮೇಲೆ ತಾನೇ ಆ ಸಾರಥ್ಯವನ್ನು ಮಾಡ್ತಾ ಸುಧನ್ವನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಅರ್ಜುನನ ಮನಸ್ಸಿನಲ್ಲಿ ಪಶ್ಚಾತ್ತಾಪವಾಗ್ತಾ ಇದೆ. ಅಲ್ಲ, ನನ್ನ ಸ್ಥಿತಿ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪವಾಗಿ ಅವನು ಕೃಷ್ಣನನ್ನ ನೆನೆಸ್ತಾ ಇದ್ದಾನೆ.
1: ವ್ಯಥಿಸಿದಂ

0: ಶಿವ ಶಿವ ಬಂದುದೆ ಪೃಥಿವೀಪನ ಮಖಕೆ ಎಡರು ಅಕಟ ಎನುತೆ ಮನದೊಳಗೆ ಕೃಷ್ಣನ ಧ್ಯಾನಿಸಿದನು.
1: ಸುಧನ್ವನ ಏಟಿನ ಗಾಯವೇನಾಯಿತು, ಆ ಬಾಣಪ್ರಯೋಗದಿಂದ ಗಾಯವಾಗಿದೆ, ಅದರಿಂದ ಅರ್ಜುನ ವ್ಯಥೆ ಪಟ್ಬಿಟ್ಟಿದ್ದಾನೆ. ಸಾರಥಿ ಸತ್ತೋದ ಮೇಲೆ ಸಾರಥ್ಯವನ್ನು ತಾನೇ ಮಾಡ್ತಾ ಅತಿರಥರಲ್ಲಿ ಮಹಾತಿರಥನಾದಂಥ ಅರ್ಜುನ ಸುಧನ್ವನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅವನ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ, ಅಲ್ಲ ಈ ಸುಧನ್ವನನ್ನು ನಾನು ಯುದ್ಧದಲ್ಲಿ ಗೆಲ್ಲದೇ ಇದ್ರೆ ಕುಂತಿಯ ಮಗನಾಗಿ ನಾನು ಏನು ಪ್ರಯೋಜನ, ಕೇವಲ ನಾನು ಭೂಭಾರವಾಗ್ಬಿಡ್ತೀನಿ ಖಂಡಿತ. ಶಿವಶಿವ ನನಗೆ ಈ ತರಹ ಸ್ಥಿತಿ ಬರಬಾರ್ದು. ಕೃಷ್ಣ ಏನಪ್ಪ ಇಂಥ ಒಂದು ಅವಸ್ಥೆ ನನಗೆ ಬಂದ್ಬಿಡ್ತು, ನನಗೆ ಯುಧಿಷ್ಠಿರನ ಅಶ್ವಮೇಧ ಯಾಗಕ್ಕೆ ಈಗ ಖಂಡಿತವಾಗಿಯೂ ಅಡ್ಡಿ ಬಂದ್ಬಿಡ್ತು ಕಾಣುತ್ತೆ ಈ ಸುಧನ್ವನಿಂದ. ಕೃಷ್ಣ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಏಕಾಗ್ರತೆಯಿಂದ ಕೃಷ್ಣನನ್ನ ಧ್ಯಾನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅವನು ಹಸ್ತಿನಾವತಿಯಲ್ಲಿದ್ದ, ಅರ್ಜುನನ ಧ್ಯಾನ ಅವನಿಗೆ ಅಲ್ಲಿಗೆ ತಿಳಿದು ಬರ್ತಾ ಇದೆ. ಅರ್ಜುನ ತನ್ನ ನೆನೆಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಕೃಷ್ಣನಿಗೆ ಗೊತ್ತಾಗ್ತಾ ಇದೆ.
0: ಅರಸ

ಅರ್ಜುನನ ಧ್ಯಾನ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಕ್ಷಣಕ್ಕೆ ಗೊತ್ತಾಗ್ಬಿಡ್ತು. ಅವನು ಹಸ್ತಿನಾವತಿಯಲ್ಲಿ ಇದ್ದಾನೆ. ಅಲ್ಲಿ ಧರ್ಮರಾಜಾದಿಗಳೆಲ್ಲ ಕೃಷ್ಣ ನಗೋದನ್ನು ಕೇಳಿದರು. ಕೃಷ್ಣ ಏನ್ ನಗ್ತಾ ಇದೀಯಾ ಅಂತ. ಅದಕ್ಕೆ ಹೇಳ್ತಾ ಇದ್ದಾನೆ, ಹಂಸಧ್ವಜನ ಯುದ್ಧದಲ್ಲಿ ಅವನ ಮಗನಾದಂತಹ ಸುಧನ್ವ ಬಹಳ ಪರಾಕ್ರಮದಿಂದ ಅರ್ಜುನನನ್ನ ಮೆಟ್ಟುತ್ತಾ ಇದ್ದಾನೆ. ಸುಧನ್ವನ ಪರಾಕ್ರಮ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನಿಲ್ಲದೆ ಆ ಸುಧನ್ವನನ್ನು ಗೆಲ್ಲೋದಕ್ಕೆ ಕಿರೀಟಿಗೆ ಆಗದು. ಆದ್ದರಿಂದ ನಾನು ಈಗಲೇ ಹೋಗಬೇಕು ಅಂತ ಹೇಳಿಬಿಟ್ಟು, ಯಾರು ಆ ಕೃಷ್ಣನನ್ನು ಧ್ಯಾನ ಮಾಡ್ತಾರೆ, ಅವನ ಸೇವಕರಿದ್ದಾರೆ, ಅವರಿಗೆ ನಾನು ಯಾವಾಗಲೂ ಸಹಾಯಕ್ಕಿರ್ತೀನಿ ಅಂತ ಹೇಳಿಬಿಟ್ಟು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿಬಿಟ್ಟು ತೋರಿಸುವಂತೆ

ಕೃಷ್ಣ ಬಹಳ ವೇಗದಿಂದ ಗರುಡ ವಾಹನನಾಗಿ ಆ ಕ್ಷಣದಲ್ಲೇ ಅರ್ಜುನನ ರಥದ ಸಮೀಪಕ್ಕೆ ಬಂದಿದ್ದಾನೆ. ಕವಿ ಮಹಾಭಾಗವತ ಅವನು ಆ ಕೃಷ್ಣ ಈ ರೀತಿ ಅರ್ಜುನನ ಮೇಲೆ ಅನುಗ್ರಹಕ್ಕೋಸ್ಕರವಾಗಿ ಬಂದದ್ದನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಲ್ಲಪ್ಪ, ಕಶ್ಯಪ ವಸಿಷ್ಠಾದಿಗಳೆಲ್ಲ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾರೆ, ಅಂತವರಿಗೆ ಈ ರೀತಿ ಅನುಗ್ರಹವಾಗಿಲ್ಲ, ಅರ್ಜುನನಿಗಾಗಿದೆ, ಅರ್ಜುನನ ಭಕ್ತಿಯನ್ನು ಏನು ವರ್ಣನೆ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಬಹಳ ಭಕ್ತಿಯಿಂದ ಹೇಳ್ತಾ ಇದ್ದಾನೆ.

ಕಶ್ಯಪ, ವಸಿಷ್ಠ ಮುಂತಾದಂತಹ ಪರಮಋಷಿಗಳು, ಬ್ರಹ್ಮಋಷಿಗಳು ಅವರೆಲ್ಲರೂ ಕೂಡ ಆಲಸ್ಯವಿಲ್ಲದೆ ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಗೆ ಯಾವಾಗಲೂ ಕೂಡ ಅಯ್ಯೋ ಬೆಳಗಿಂದ 4 ಗಂಟೆ ಕುಳಿತುಕೊಂಡ್ಬಿಟ್ಟೆ, ಬೇಜಾರಾಯ್ತಪ್ಪ ಅಂಥೇಳಿ ಅವ್ರು ಯಾವತ್ತೂ ಕೂಡ ಅವರು ಸೋಮಾರಿಗಳೇ ಆಗೋದಿಲ್ಲ, ನಿರಂತರ ಧ್ಯಾನ ಮಾಡ್ತಾರೆ. ಅಂಥವರಿಗೂ ಕೂಡ ಈ ಭಗವಂತನ ಆ ದಿವ್ಯ ದರ್ಶನವಾಗಿಲ್ಲ. ಆದರೆ ಈ ಕುಂತಿ ಕುಮಾರಕರಿಗೆ ವಶ್ಯವಾಗಿ ಹನೆಂತೋ ಶಿವಶಿವ ಶಿವಶಿವ, ಇದೇನಪ್ಪ ಈ ಪಾಂಡವ ವೈಶಿಷ್ಟ್ಯ ಅಂದರೆ ಕೃಷ್ಣ ವಶನಾಗ್ಬಿಟ್ಟಿದ್ದಾನೆ ಅವರಿಗೆ, ಅವರು ನೆನೆದ ಕೂಡಲೇ ಬಂದುಬಿಡ್ತಾನೆ. ಈ ನೀಲಮೇಘಶ್ಯಾಮನ ಲೀಲೆ ಪೊಸತು ಅಂತ ದೇವತೆಗಳೆಲ್ಲ, ಈ ಕೃಷ್ಣನ ಲೀಲೆಯನ್ನು ನಾವು ಹೇಳೋಕ್ಕಾಗೋದಿಲ್ಲ, ಯಾವಾಗ ಹೇಗೆ ಅನುಗ್ರಹ ಮಾಡ್ತಾನೆ ಅನ್ನೋದೇ ಅರ್ಥವಾಗೋದಿಲ್ಲ ಅಂತ ಹೇಳಿಬಿಟ್ಟು ದೇವತೆಗಳೆಲ್ಲ ಜಯಕಾರವನ್ನು ಮಾಡ್ತಾ ಇದ್ದಾರೆ. ತನ್ನ ತಂಗಿಯ ಗಂಡನಾದಂತಹ ಅರ್ಜುನನ ರಥದ ಮುಂದೆ ಅವನು ಆ ಗರುಡ ವಾಹನನಾಗಿ ಬಂದಂತಹ ಆ ಕೃಷ್ಣ ಪರಮಾತ್ಮ ಕ್ಷಣ ಮಾತ್ರದಲ್ಲಿ ಬಂದು ಕುಳಿತುಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಬರೋಣ, ಆ ಸಂದರ್ಭದಲ್ಲಿ ಪಾಂಡವ ಸೈನ್ಯದಲ್ಲೇ ಉತ್ಸಾಹ ಎದ್ದು ಬಿಟ್ಟಿದೆ. ಒಂದು ಕ್ಷಣ ಮಾತ್ರದಲ್ಲೇ ಎಲ್ಲ ವಾದ್ಯಗಳನ್ನು ಕೂಡ ಉತ್ಸಾಹದಿಂದ ಬಾರಿಸ್ತಾ ಇದ್ದಾರೆ.

ಕ್ಷಣ ಮಾತ್ರದಲ್ಲಿ ವೀರವಾದ್ಯವನ್ನ ಬಾರಿಸಿಬಿಟ್ಟಿದ್ದಾಳೆ. ಎಲ್ಲರಿಗೂ ಕೂಡ ಉತ್ಸಾಹ ಎದ್ದುಬಿಟ್ಟಿದೆ, ಉತ್ಸವದ ವಾತಾವರಣ ಬೆಳೆದು ಬಿಟ್ಟಿದೆ. ಆ ಘೋಷದಿಂದ ಸಮುದ್ರದ ಘೋಷವೇ ತಗ್ಗಿ ಹೋಗಿಬಿಡಬೇಕು ಅಂತ ಒಂದು ಎತ್ತರವಾದಂತಹ ಘೋಷ ಎದ್ದುಬಿಟ್ಟಿದೆ. ಆ ಸಂದರ್ಭದಲ್ಲಿ ಅರ್ಜುನ ಮಾಡ್ತಾ ಇದ್ದಾನೆ, ತನ್ನ ರಥದ ಆ ಮುಂಭಾಗದಲ್ಲಿ ಕೃಷ್ಣ ಬಂದು ಕುಳಿತುಕೊಂಡು ಬಿಟ್ಟ. ಕೂಡಲೇ ಅದು ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಕೃಷ್ಣನಿಗೆ ನಗು ಬಂದ್ಬಿಡ್ತು, ನಸು ನಗುತ್ತಾ ಅರ್ಜುನನನ್ನ ಬಾಚಿ ಆಲಂಗಿಸಿಕೊಂಡು ಬಿಟ್ಟಿದ್ದಾನೆ. ಆಮೇಲೆ ಅರ್ಜುನ ಯಾವ ಯೋಚನೆಯನ್ನು ಮಾಡಬೇಡ ಅಂತೇಳಿ ಅರ್ಜುನನ ಸಮಾಧಾನ ಮಾಡಿಬಿಟ್ಟು ಅವನು ಬಹಳ ಸಂತೋಷದಿಂದ ಕೃಷ್ಣ ಕುದುರೆಗಳ ಆ ವಾಗೆಯನ್ನ ಹಿಡ್ಕೊಂಡ್ಬಿಟ್ಟು ಇನ್ನು ಸಾರತ್ ನಂದೋ ನೀನು ಯುದ್ಧವನ್ನು ಮಾಡು ಅಂತ ಹೇಳಿಬಿಟ್ಟು ಅರ್ಜುನನನ್ನ ಉತ್ಸಾಹಗೊಳಿಸಿದ್ದಾನೆ. ಇದು ಕ್ಷಣ ಮಾತ್ರದಲ್ಲಿ ನಡೆದು ಬಿಟ್ಟಿದೆ. ಇದೆಲ್ಲವನ್ನೂ ಕೂಡ ಸುಧನ್ವ ನೋಡ್ತಾ ಇದ್ದಾನೆ.

ತನ್ನ ಅಂತರಂಗದಲ್ಲಿ ಯಾವ ನಿರ್ಮಲಾತ್ಮ ದಿವ್ಯ ಮೂರ್ತಿಯನ್ನು ಧ್ಯಾನ ಮಾಡ್ತೀನೋ ಅವನೇ ಅರ್ಜುನನ ರಥದ ಮುಂದೆ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ರೋಮಾಂಚನವಾಗ್ಬಿಡ್ತು, ಅವನಿಗೆ ಆ ಸಂತೋಷವನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲೇ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾನೆ, ಮನಸ ಸಂತೋಷಗೊಂಡಿದ್ದಾನೆ. ಇನ್ನು ನಾನು ಯುದ್ಧ ಮಾಡೋದು ಸಾಕು, ನನ್ನ ಮನಸ್ಸಿನಲ್ಲಿ ಇದ್ದದ್ದೇನು ಅಂತಂದ್ರೆ ಯುದ್ಧ ರಂಗದಲ್ಲಿ ಪ್ರಾಣ ಬಿಡಬೇಕಾದ್ರೆ ಸಾಕ್ಷಾತ್ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನನ್ನ ಪ್ರಾಣ ಬಿಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಅದು ಇವತ್ತಿಗೆ ಕೈಗೂಡು ಬಂದ್ಬಿಡ್ತು. ಆದ್ದರಿಂದ ಆ ದಿವ್ಯ ಮೂರ್ತಿಯನ್ನ ನಾನು ಸಂತೋಷದಿಂದ ನೋಡ್ತೀನಿ ಅಂತ ಹೇಳಿಬಿಟ್ಟು ಆ ಕೃಷ್ಣನನ್ನೇ ನೋಡುತ್ತಾ ಆ ಕೃಷ್ಣನನ್ನ ವರ್ಣನೆ ಮಾಡ್ತಾ ಇದ್ದಾನೆ.

ಕವಿ ಬಹಳ ಶಬ್ದ ಪ್ರಾಸದಿಂದ ಆ ಭಗವಂತನ ದಿವ್ಯವಾದಂತಹ ರೂಪವನ್ನು ವರ್ಣನೆ ಮಾಡಿದೆ. ಕೃಷ್ಣ, ಅಗಸೆ ಹೂವಿನಂತೆ ನಿನ್ನ ಶರೀರವಿದೆ, ನಿನ್ನ ಕಣ್ಣುಗಳು ತಾಮರೆಯಂತೆ ಸುಂದರವಾಗಿದೆ, ನಿನ್ನ ರತ್ನ ಹಲ್ಲು ಬಹಳ ಸುಂದರವಾಗಿದೆ, ನಿನ್ನ ಮುಖವು ಸುಂದರವಾಗಿದೆ, ನೀನು ಕಸ್ತೂರಿ ತಿಲಕವನ್ನ ಹಣೆಗೆ ಲಲಾಟಕ್ಕೆ ಹಚ್ಕೊಂಡ್ಬಿಟ್ಟಿದೀಯಾ, ಆ ಮಣಿಮಯವಾದಂತಹ ಕಿರೀಟವನ್ನು ಧಾರಣೆ ಮಾಡಿದೀಯಾ, ಕಂಬುಗ್ರೀವ ಶಂಖದಂತೆ ನಿನ್ನ ಆ ಒಂದು ಕುತ್ತಿಗೆ ಇದೆ, ನೀನು ಆ ತುಳಸಿ ಮಾಲೆಯನ್ನು ಧಾರಣೆ ಮಾಡಿದೀಯಲ್ಲ, ಅಂಥ ತುಳಸಿ ಲೋಕದಲ್ಲಿ ನಮಗೆಲ್ಲೂ ಕಾಣೋದೇ ಇಲ್ಲ, ಸಾಕ್ಷಾತ್ ಲಕ್ಷ್ಮಿ ನಿನ್ನ ಎದೆಯಲ್ಲಿ ಯಾವಾಗಲೂ ಸನ್ನಿಹಿತಳಾಗಿದ್ದಾಳೆ, ಕೌಸ್ತುಭ ಮಣಿಯನ್ನ ನೀನು ಧಾರಣೆ ಮಾಡಿದ್ದೀಯಾ, ಪೀತಾಂಬರ ಧಾರಿಯಾಗಿದ್ದೀಯಾ, ಎಲ್ಲ ಆಭರಣಗಳನ್ನು ಧಾರಣೆ ಮಾಡಿದ್ದೀಯಾ, ನಿನ್ನ ಚರಿತೆಯೇ ಪುಣ್ಯ ಚರಿತೆ ಅಂತ ಹೇಳಿಬಿಟ್ಟು ಆ ಕೃಷ್ಣನನ್ನ ಬಹಳ ಭಕ್ತಿಭಾವದಿಂದ ಸುಧನ್ವ ವರ್ಣನೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಜಯ ಜಯ ಅಂತ ಹೇಳಿಬಿಟ್ಟು ಜಯಕಾರದಿಂದ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ.

ಕವಿ ಬಹಳ ಚೆನ್ನಾಗಿ ಹೇಳಿದೆ, ಕಲಿಸುಧನ್ವಂ ಪೊಗಳ್ದಂ ಮನದೊಳು ಅಂತ. ಯಾಕೆಂದ್ರೆ ತಾನು ಯಾರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೋ ಅವನ ಸಾರಥಿಯಾಗಿ ಕುಳಿತುಕೊಂಡ ಮೇಲೆ ಅವನ ಹತ್ರ ಅವನು ನೇರವಾಗಿ ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಾದ್ಮೇಲೆ ಯುದ್ಧ ಯಾಕೆ ಮಾಡ್ತೀಯ ಅಂತ ಕೇಳ್ಬಿಡ್ತಾರೆ. ಆದ್ದರಿಂದ ಮನಸ್ಸಿನಲ್ಲೇ ಅವನು ಹೊಗಳ್ತಾ ಇದ್ದಾನೆ, ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ದೇವಾ, ನೀನು ಬ್ರಹ್ಮನ ತಂದೆ, ನೀನು ಚಿದಾನಂದ, ಚ್ಯುತಿ ಇಲ್ಲದ ಅಚ್ಯುತ, ನೀನು ಸಾಕ್ಷಾತ್ ಚೈತನ್ಯ ಸ್ವರೂಪನಾಗಿದ್ದೀಯ, ಎಲ್ಲ ದುಷ್ಟರನ್ನು ಮಥನ ಮಾಡಿದ್ದೀಯ, ಸಮಸ್ತ ಲೋಕವನ್ನು ಕೂಡ ನೀನೇ ಆಳ್ತಾ ಇರೋನು, ನೀನೇ ಸೃಷ್ಟಿ ಮಾಡಿರೋನು. ಅಷ್ಟೇ ಅಲ್ಲ, ಬಾಲ್ಯದಲ್ಲಿ ನವನೀತಾದಿಗಳ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಪಣ ತೊಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದರು.

0: ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಗುಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ 1 ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ದತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಮ್ಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 30 ಪ್ರಾರಂಭವಾಗಲಿದ್ದು, ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002 ಮತದಾರರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಗಜಗಳ ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿ

ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತಂಬಾಕು ಮುಕ್ತ ಶಾಲೆ ಕಾಲೇಜು ಘೋಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ದಾವಣಗೆರೆ ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಶಾಖೆಯು ಕ್ರಮ ಕೈಗೊಂಡಿದ್ದು, ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

आप सुन रहे हैं विविध भारती। ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:58. ನಮ್ಮೆಲ್ಲ ಕೇಳುಗರಿಗೂ ಸವಿತಾಳ ವಂದನೆಗಳು ಹಾಗೂ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಚ್ಚನ್ ಚಿತ್ರದ ಗೀತೆ ಕೇಳಿದ್ರಿ. ಈಗ ಕೇಳಿ ದೊರೆ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಗೀತ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇಂದು ಸಂಜೆ 6:50 ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಬಿಕೆ ಸಂತೋಷ್ ಅವರೊಡನೆ ಸಂದರ್ಶನ ಕೇಳುವಿರಿ.

ಇಂದು ರಾತ್ರಿ 9:30 ಕನ್ನಡ ಭಾರತಿ. ಈ ಕಾರ್ಯಕ್ರಮದಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ಎಚ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲಿನಾ ಅವರೊಂದಿಗೆ ಸಂವಾದ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ನಂತರ ರಾತ್ರಿ 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 10:30 ಎನ್ಡಿಎ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವವು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
1: 2253 45,
0: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
2: ಆಕಾಶವಾಣಿ ಕಾರವಾರ ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.

ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ವಿಕೆ ಸಂತೋಷ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಸಂಗೀತದಲ್ಲಿ ಮಾದೇವಿ ಪಕೀರಯ್ಯ ತೆರಗಾವಿ ಮತ್ತು

ಅಂಗಡಿಗರಿಂದ ಸೋಬಾನೆ ಪದಗಳು. 7:45 ಭಜನೆಗಳನ್ನು ಕೇಳುವಿರಿ. ರಾತ್ರಿ 8:00 ಸಿರಿಗಂಧ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ 8:30 ಭಾವಗೀತೆಗಳು ಪ್ರಸಾರವಾಗುವವು.

9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಕನ್ನಡ ಭಾರತಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಬಾನಾ. ರಾತ್ರಿ 10:00ಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 10:30ಕ್ಕೆ NDA ಸರ್ಕಾರಕ್ಕೆ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಧ್ವನಿ ಮುದ್ರಿತ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ವಿಷಯ ಸ್ವಾಸ್ಥ್ಯ ಸೇವಾ. ಇವಿಷ್ಟು. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಖರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ. 6:35 ರೈತರಿಗೆ ಸಲಹೆ ಪ್ರಸಾರವಾಗುವುದು. 6:40 ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 7:15 ಭಾವಗೀತೆಗಳು. ಏಳು ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಇಂಜಿನಿಯರಿಂಗ್ ನಿರ್ದೇಶಕರಾದ ಎಸ್ ಪಿ ಮೈತ್ರೇಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 8:50 ಕಾರ್ಯಕ್ರಮ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಈ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವವು. ಭಾವಗೀತೆಗಳು. 9:15 ಚಿತ್ರಗೀತೆಗಳನ್ನು ಕೇಳುವಿರಿ. 9:30 ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುವವು.

ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಿಂದಿ ಗೀತೆಗಳು, 10:30 ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳು ಪ್ರಸಾರವಾಗುವವು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಕಲಬುರಗಿಯ ಹೋಂ ನಗರದ ಶ್ರೀ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವಿವಿಧ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಹಜ ಸ್ಥಿತಿಗೆ ಮಧುಮೇಹ ಕುರಿತು ಡಾಕ್ಟರ್ ಹರ್ಷಕುಮಾರ್ ಚೆಲ್ ಅವರೊಂದಿಗೆ ಸಂದರ್ಶನ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್

0: ಎಎಸ್ ಶಂಕರನಾರಾಯಣ. ಗಂಟೆ 40 ನಿಮಿಷಕ್ಕೆ ಗಾಂಧಿ ಸ್ಮೃತಿ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವವು. ನಾಳೆ ಸಂಜೆ 5 ಗಂಟೆಗೆ ಗೀತವೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಸುವರ್ಣ ನಾಯಕ್ ಮತ್ತು ಸವಿತಾ ಕೋಲ್ವೇಕರ್. 6 ಗಂಟೆ 30 ನಿಮಿಷಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ನಾಳೆ ಸಂಜೆ 6 ಗಂಟೆ 50 ನಿಮಿಷಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ವಿಷಯ ಹಿರಿಯ ನಾಗರಿಕರ ಹಕ್ಕುಗಳು ಭಾಗವಹಿಸುತ್ತಾರೆ. ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ, ನಂತರ ಜನಪದ ಸಂಗೀತದಲ್ಲಿ ಗುಮಟೆ ಪಾಂಗ್, ಹೊಸಬು ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ 7 ಗಂಟೆ 45 ನಿಮಿಷಕ್ಕೆ ಸಣ್ಣ ಕತೆ ಆಲಿಸ್ಎಂ ಪೆದ್ದರೋಗಂ, ಯಲ್ಲಾಪುರ ತಾಲೂಕು ಮಲವಳ್ಳಿಯ ಮಾವಿನ ಮನೆಯ ಜಯಮಾಲಾ ಶ್ರೀಪಾದ್ ಭಟ್ ಅವರಿಂದ. 8 ಗಂಟೆಗೆ ನಾಟಕ ಈ ದೇಶಕ್ಕೆ ಭವಿಷ್ಯ ಇದೆ, ರಚನೆ ಕೆಟಿ ಗಟ್ಟಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 8 ಗಂಟೆ 30 ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 9 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 9 ಗಂಟೆ 30 ನಿಮಿಷಕ್ಕೆ ಕರೆಂಟ್ ಅಫೇರ್ಸ್. ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ರಾತ್ರಿ 10 ಗಂಟೆ 30 ನಿಮಿಷಕ್ಕೆ ಎನ್ಡಿಎ ಸರ್ಕಾರಕ್ಕೆ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರ. ವಿಷಯ ಮಹಿಳಾ ಸಶಕ್ತೀಕರಣ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6 ಗಂಟೆ 20 ನಿಮಿಷಗಳಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ವಿವಿಧೆಡೆಯಿಂದ ಆನೆಗಳನ್ನು ನೋಡಲು ಅಪಾರ ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಾರೆ. ಬಂದಂತಹ ಪ್ರವಾಸಿಗರು ಆನೆಗಳಿಗೆ ಸ್ನಾನ ಮಾಡಿಸುವುದು ಮತ್ತು ಅವುಗಳನ್ನು ಮುಟ್ಟುವುದು ಮಾಡುತ್ತಾರೆ. ದುಬಾರೆ ಆನೆ ಬಿಡಾರದ ದುರಂತದ ನಂತರ ಆನೆಗಳಿಗೆ ಸ್ನಾನ ಮಾಡಿಸುವ ವ್ಯವಸ್ಥೆ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದುಬಾರೆಯಲ್ಲಿ ನಡೆದ ಘಟನೆ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರುಕಳಿಸಬಾರದು ಎಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಹತ್ವದ ನಿರ್ಧಾರವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಸಕ್ರೆಬೈಲು ಆನೆ ಬಿಡಾರವು ಇಂದಿನಿಂದಲೇ ಮುಚ್ಚಬೇಕಿತ್ತು. ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ನಾಳೆಯಿಂದ ಕೆಲ ದಿನಗಳ ಕಾಲ ತಾತ್ಕಾಲಿಕವಾಗಿ ಬಂದ್ ಆಗಿರಲಿದೆ. ಸದ್ಯ ಸಕ್ರೆಬೈಲ್ ಆನೆ ಬಿಡಾರದಲ್ಲಿ 24 ಆನೆಗಳು ಇವೆ. 19 ಗಂಡು ಆನೆಗಳು, 5 ಹೆಣ್ಣು ಆನೆಗಳು ಇವೆ. ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆಗೋಲ್ಲ. ಒಂದು ವೇಳೆ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಎಲ್ಲಾ ರೈತರಿಗೆ ಆತಂಕ ಆಗಿದೆ. ಯಾವ ರೈತರೂ ಆತಂಕ ಪಡುವುದು ಬೇಡ. ಅಣುವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಮುಂದಾದರೆ ನಾನು ರಾಜೀನಾಮೆ ನೀಡಿ ಹೋರಾಟ ಮಾಡುತ್ತೇನೆ. ಅಣುವಿದ್ಯುತ್ ಸ್ಥಾವರ ಮಾಡಲು ಹೊರಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟು ಹೊರಬರ್ತೇನೆ. ಈ ಯೋಜನೆಯನ್ನು ಕೈಬಿಡಲಾಗಿದೆ. ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಂದು ಮಗುವು ಕುಟುಂಬದ ಭಾಗವಾಗಿದ್ದು, ಕುಟುಂಬದ ಪ್ರೀತಿ ಪಾಲನೆ ಗೌರವ ಕುಟುಂಬದ ರಕ್ಷಣೆ ಹಾಗೂ ಭದ್ರತೆಗೆ ಅರ್ಹವಾಗಿರುತ್ತದೆ. ಮಗುವಿನ ಸುರಕ್ಷತೆ, ಭಾವನಾತ್ಮಕ ಒಳಿತು ಹಾಗೂ ಕಲಿಕೆಗೆ ಮಾರಕವಾಗಿರುವ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯು ಒಂದು ಸಾಮಾಜಿಕ ಕಳಂಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದ್ದು, ಸಮಾಜದ ಸಂಘಟಿತ ಪ್ರಯತ್ನ ಹಾಗೂ ಹೋರಾಟದಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಮೇಲ್ವಿಚಾರಣೆ ಮತ್ತು ಜಾಗರೂಕತೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲು ಉದ್ದೇಶಿಸಿದ್ದು, ಮತದಾರರು ತಮ್ಮ ಹೆಸರನ್ನು ಹೊಸದಾಗಿ ಸೇರಿಸಲು, ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಈ ಪರಿಷ್ಕರಣೆ ಸದವಕಾಶವಾಗಿದ್ದು, ಅರ್ಹರು ಮಾಹಿತಿ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತನಾಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿ ಮಾಡುವುದು ಮತ್ತು 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಅರ್ಹ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸುವುದು ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರಾಷ್ಟೀಯ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಮತಗಟ್ಟೆ ಏಜೆಂಟರನ್ನು ನೇಮಿಸಿ ಜಿಲ್ಲಾ ಚುನಾವಣಾ ಶಾಖೆಗೆ ಅವರ ವಿವರಗಳನ್ನು ಒದಗಿಸುವಂತೆ ಹಾಗೂ ಪರಿಷ್ಕರಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸುವಂತೆ ಅವರು ಮನವಿ ಮಾಡಿದರು. ಹಾವು ಕಡಿತ ಉಂಟಾದ ತಕ್ಷಣ ಹತ್ತಿರದ ಪಿಎಚ್ಸಿ ಅಥವಾ ಯಾವುದೇ ಆಸ್ಪತ್ರೆಗೆ ತೆರಳಿ ಶೀಘ್ರ ಚಿಕಿತ್ಸೆ ಪಡೆಯಬೇಕು. ನಾಟಿ ವೈದ್ಯರ ಬಳಿ ತೆರಳಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ನಾಟಿ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಈ ಕುರಿತು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಡಿಎಸ್ಒ ಡಾ ನಾಗರಾಜ್ ನಾಯಕ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 226 ಹಾವು ಕಡಿತದ ಪ್ರಕರಣಗಳಿದ್ದು 3 ಸಾವು ಸಂಭವಿಸಿದೆ. ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿವೆ ಎಂದರು. ಹಾವು ಕಡಿತ ಆಡಿಟ್ ನಡೆಸಿದ ಎಡಿಸಿ, ಹಾವು ಕಡಿತ ಉಂಟಾದ ತಕ್ಷಣದಲ್ಲೇ ಆಸ್ಪತ್ರೆಗೆ ಕರೆತರಬೇಕು. ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ನೀಡುವ ಅಗತ್ಯ ಔಷಧಿ ಲಭ್ಯ ಇಟ್ಟುಕೊಳ್ಳಬೇಕು ಹಾಗೂ ಮುನ್ನೆಚ್ಚರಿಕೆ ಹಾಗೂ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಆಕಾಶವಾಣಿ ಸಮಯ 6:37 ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ

0: ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನ ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ ಕೊಡಬೇಕು. ಇಲ್ಲಾಂದ್ರೆ ಈ ಲೂಸರ್ಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನು ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು

0: ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ BWSSP ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿ ಗ್ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ GBA ಮುಖ್ಯ ಆಯುಕ್ತ ಮಹೇಶ್ವರರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ, ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ, ಸಮಯ 6:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ವಿಕೆ ಸಂತೋಷ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.
3: ವಿಕೆ ಸಂತೋಷ್ ಅವರೇ ನಮಸ್ಕಾರ.
4: ನಮಸ್ಕಾರ ಎಲ್ರಿಗೂ. ನಮಸ್ಕಾರ.
3: ಜೂನ್ 5 ವಿಶ್ವ ಪರಿಸರ ದಿನ ಮತ್ತೆ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಇರ್ತದೆ, ನಮ್ಮ ಪರಿಸರವನ್ನು ನಮ್ಮ ಉಳಿವಿಗಾಗಿ ನಾವು ಉಳಿಸಬೇಕು ಎನ್ನುವಂಥ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಪರಿಸರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ವರ್ಷದ ಒಂದು ವಿಶೇಷತೆ ಏನು, ಈ ವಿಶ್ವ ಪರಿಸರ ದಿನದ ಒಂದು ಮಹತ್ವ ಏನು ಅಂತ ಹೇಳ್ತೀವಿ?
4: ವಿಶ್ವ ಪರಿಸರ ದಿನಾಚರಣೆ 2026 ಎಲ್ಲರಿಗೂ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆ 2026 ಘೋಷವಾಕ್ಯ ಏನಿದೆ ಅಂದರೆ ಹವಾಮಾನ ಕ್ರಮ, ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ತೊಗೋಬೇಕು ಅಂತ. ಹವಾಮಾನ ಬದಲಾವಣೆಗೆ ತುರ್ತು ಸವಾಲುಗಳನ್ನು ನಾವು ತಗೋಬೇಕಾಗತ್ತೆ. ಪರಿಸರ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ, ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಂಡು ನಾವು ಪರಿಸರದ ಮೇಲೆ ಯಾವ ರೀತಿಯೂ ಆಘಾತ ಮಾಡದೆ ಸುಸ್ಥಿರ ಅಭಿವೃದ್ಧಿನ ಮಾಡಬೇಕು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರಬೇಕು. ಹಾಗೆ ನಮ್ಮಲ್ಲಿ ಏನು ಈಗ ಘೋಷವಾಕ್ಯ ಹವಾಮಾನ ಕ್ರಮ ಏನಿದೆ ಅಂದರೆ ನಾವು ವೇಸ್ಟು ರೆಡ್ಯೂಸ್ ಮಾಡಬೇಕಾಗತ್ತೆ. ಮತ್ತು ಹಾಗೆ ನಮ್ಮಲ್ಲಿ ಏನು ಸೇ ನೋ ಟು ಪ್ಲಾಸ್ಟಿಕ್ ಅಂತ, ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ಸರ್ಕಾರ ನಿಷೇಧ ಮಾಡಿದೆ, ಅದನ್ನು ತಡೆಗಟ್ಟಬೇಕಾಗತ್ತೆ. ಹಾಗೆ ಸೇವ್ ಎನರ್ಜಿ, ನಮ್ಮ ಪರಿಸರದಿಂದ ಪ್ರಕೃತಿಯಿಂದ ತಗೊಳ್ಳೋದ್ರ ಮೇಲೆ ನಾವು ಎನರ್ಜಿನ ಜಾಸ್ತಿ ಕನ್ಸ್ಯೂಮ್ ಮಾಡೋ ಬದಲು ಅದನ್ನ ಸೇವ್ ಮಾಡಿದಷ್ಟು ಅಷ್ಟೇ ಉತ್ಪತ್ತಿ ಮಾಡಿದಂಗೆ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಘೋಷವಾಕ್ಯವನ್ನು ಒಂದು ಹವಾಮಾನ ಕ್ರಮ ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ.
3: ಈಗ ನಿಮ್ಮ ಒಂದು ಪರಿಸರ ಇಲಾಖೆಯ ಒಂದು ವ್ಯಾಖ್ಯಾನದಲ್ಲಿ ಪರಿಸರ ಅಂದರೆ ಏನು? ಈಗ ಬರೀ ಕಾಡು ನದಿ ಇಂಥಗಳ ಮಾತ್ರವೋ ಪರಿಸರವೋ, ಅಥವಾ ನಮ್ಮ ಸುತ್ತಮುತ್ತಲ ಇರುವಂತಹ ವಾತಾವರಣ ಕೂಡ ಪರಿಸರಕ್ಕೆ ಸೇರಿರುವಂತಹದ್ದು?
4: ಈಗ ಪರಿಸರ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ನಾವೇನು ಎಲ್ಲ ಜೀವರಾಶಿಗಳು, ಮಾನವ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಎಲ್ಲ ಜೀವರಾಶಿಗಳಿರೋ ಸುತ್ತಮುತ್ತಲ ವಾತಾವರಣ ಪ್ರಕೃತಿನ ಪರಿಸರ ಅಂತೀವಿ. ಆದರೆ ಅದರಲ್ಲಿ ಆ ಪ್ರಕೃತಿನಲ್ಲಿ ಎಲ್ಲ ಆಕಾಶ ಭೂಮಿ ಏನು ಪಂಚಭೂತಗಳು ಆಮೇಲೆ ಕಾಡು ಅರಣ್ಯ ನೀರು ನದಿ ಜಲ ನಮಗೇನು ಅವಶ್ಯಕತೆ ಬೇಕೋ ಆ ಪರಿಸರಕ್ಕೆ ನಾವು ಸುತ್ತ ಇರೋದಕ್ಕೆ ನಾವು ನಮ್ಮ ಪರಿಸರ ಅಂತೀವಿ. ಆ ಪರಿಸರನ ಸಂರಕ್ಷಣೆ ಮಾಡಿ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಮುಂದಿನ ಜನ್ರೇಷನಿಂದ ಪೀಳಿಗೆಗೆ ನಾವು ಬಿಟ್ಟೋಗೋ ಬಳುವಳಿ ಅದು, ಯಾರಿಲ್ಲಿ ಶಾಶ್ವತವಾಗಿರಲ್ಲ. ಆದರೆ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರನ ಹಾಳು ಮಾಡಿದ ರೀತಿಯಲ್ಲಿ ಸುಸ್ಥಿರವಾಗಿ ನಾವು ಅಭಿವೃದ್ಧಿ ಹೊಂದಿ ಬಿಟ್ಟೋಗಬೇಕು ಅನ್ನೋದು ನಮ್ಮ ಸುತ್ತಲ ಪರಿಸರದ ವ್ಯಾಖ್ಯಾನ.
3: ಪ್ರಮುಖವಾಗಿ ಭವಿಷ್ಯಕ್ಕಾಗಿ ನಮ್ಮ ಹವಾಮಾನವನ್ನು ನಾವು ಒಗ್ಗಿಸಿಕೊಳ್ಳಬೇಕು, ಅಥವಾ ನಾವು ಪರಿಸರಕ್ಕೆ ಪೂರಕವಾಗಿ ಜೀವನ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿ. ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ವಿ ಈ ಇಂಧನ ಬೆಲೆ ಸಿಕ್ಕಾಪಟ್ಟೆ ಏರ್ತಾ ಇದೆ ಅಂಥೇಳಿ, ಒಂದು ಬೇರೆ ಬೇರೆ ಕಾರಣಗಳಿರಬಹುದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಇಂಧನವನ್ನು ಉಳಿಸುವಂತಹದ್ದು ಹೇಗೆ ಅಂತೇಳಿ?
4: ಇಂಧನ ಉಳಿಸೋಕ್ಕೆ ಮೊದಲಿಂದನೂ ಪ್ರಯತ್ನ

0: ಪಟ್ಟಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದನೂ ಕ್ರಮಗಳನ್ನ ಜರುಗಿಸ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದಾರೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಯೂಸ್ ಮಾಡಿ, ಬ್ಯಾಟ್ರಿ ಬೇಸ್ಡ್ ವೆಹಿಕಲ್ಗಳನ್ನ ಯೂಸ್ ಮಾಡಿ, ಹಾಗೆ ಸಾರ್ವಜನಿಕ ಸಾರಿಗೆ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ, ಬಸ್ಸು ರೈಲು ಹಾಗೆ ಕಾರ್ ಪುಲ್ ಅಂತ ಇದೆ ಒಟ್ಟೊಟ್ಟಿಗೆ ಹೋಗೋದು, ಒಬ್ರಿಗೋಸ್ಕರ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕಾರ್ ಇಟ್ಕೊಂಡು ನಾಲ್ಕು ಕಾರ್ ಇಟ್ಕೊಳ್ಳೋದು, ಒಬ್ಬೊಬ್ಬರೇ ಓಡಾಡೋದಕ್ಕೆ ಅಂತ ನಾಲ್ಕು ಬೈಕ್ ಇಟ್ಕೊಳ್ಳೋ ಬದಲು ಆದಷ್ಟು ಗ್ರೂಪಲ್ಲಿ ಗ್ರೂಪಲ್ಲಿ ಹೋಗೋದ ರೀತಿಯಲ್ಲಿ ನಾವು ಇದು ಮಾಡ್ಕೋಬೇಕು. ಹಾಗೆ ಎನರ್ಜಿನ ಬಯೋಗ್ಯಾಸ್ ಇರುತ್ತೆ, ನಾವು ಗೋಬರ್ ಗ್ಯಾಸ್ನ ಯೂಸ್ ಮಾಡ್ಕೋಬೋದು, ಅಲ್ಲಿ ರಿಡ್ಯೂಸ್ ಮಾಡ್ಕೋಬೋದು. ಈಗ ಉದಾಹರಣೆಗೆ ಒಂದು ನಾವು ಪವರ್ ಜನರೇಟ್ ಮಾಡಬೇಕಾದ್ರೆ ಎಷ್ಟು ಕೋಲ್ನ ಬರ್ನ್ ಮಾಡಬೇಕು, ಅದು ಎಷ್ಟು ಮಾಲಿನ್ಯ ಆಗುತ್ತೆ, ಅದನ್ನೆಲ್ಲ ರಿಡ್ಯೂಸ್ ಮಾಡೋದ್ರಿಂದ ನಾವು ಉಪಯೋಗಿಸ್ತಾ ಇರೋ ಇದನ್ನು ಆದಷ್ಟು ರಿಡ್ಯೂಸ್ ಮಾಡಬೇಕು. ಈಗ ನಮ್ಗೆ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಕ್ ಆಗಲಿ, ಆ ಪ್ಲಾಸ್ಟಿಕ್ ತಯಾರಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಅದನ್ನೇ ನಾವು ರೀಯೂಸ್ ಆಗೋದು, ಆದಷ್ಟು ನಮ್ಗೆ ಅವಶ್ಯಕತೆ ಇಲ್ದಿದ್ದನ್ನ ರೆಫ್ಯೂಸ್ ಮಾಡೋದು, ಆಮೇಲೆ ಆ ಪ್ಲಾಸ್ಟಿಕ್ಕನ್ನೇ ರಿಡ್ಯೂಸ್ ಮಾಡೋದು, ಎಷ್ಟು ಬೇಕೋ ಅವಶ್ಯಕತೆಗೆ ಅಷ್ಟೇ ಯೂಸ್ ಮಾಡೋದು. ಸಾಧ್ಯ ಆಗಲಿಲ್ಲ ಅಂದರೆ ರೀಸೈಕಲ್ ಮಾಡೋ ಥರನೂ ಕ್ರಮಗಳನ್ನು ತೊಗೊಂಡ್ರೆ ಆ ಎಲ್ಲ ವೇಸ್ಟ್ನ ಪರಿಸರದ ಮೇಲೆ ನಮ್ಮ ಭೂಮಿ ಮೇಲೆ ಅಥವಾ ಜಲಮಾಲಿನ್ಯಕ್ಕೆ ಸೇರಿದಂಗೆ ತಡೆಗಟ್ಟೋದ್ರಿಂದ ಪರಿಸರನ ನಾವು ಮುಂದಿನಿಗೆ ಒಳ್ಳೆ ರೀತಿಯಲ್ಲಿ ಉಳಿಸ್ಕೋಬೋದು. ಹಾಗೆ ಎನರ್ಜಿನ ಸೇವ್ ಮಾಡಬೇಕು. ಈಗಿನ ಒಂದು ಥೀಮ್ ಒಳಗಡೆ ಎನರ್ಜಿ ಸೇವ್ ಮಾಡೋದೇ ನಮಗೆ, ಎನರ್ಜಿ ಸೇವು ವೇಸ್ಟ್ ರೆಡ್ಯೂಸ್ ಮಾಡೋದೇ ನಮ್ಮ ಮೇನ್ ಉದ್ದೇಶ. ಹಾಗೆಯೇ ಬಳಕೆ ಮಾಡಬೇಕಾದ್ರೆ ಆ ವಸ್ತುಗಳನ್ನು ವೇಸ್ಟ್ ಮಾಡ್ದಲೆ ಎಸಿದಲ್ಲೇ ಮತ್ತೆ ಮರುಬಳಕೆ ಆಗೋ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡೋದನ್ನು ಕ್ರಮ ತಗೊಳ್ಬೇಕಾಗತ್ತೆ.
1: ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ಮನೆಯಿಂದಲೇ ಇದು ಆರಂಭ ಆಗಬೇಕು. ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಡುಗೆ ಮನೆ, ಅಡುಗೆ ಮನೆಯಲ್ಲಿ ಈ ಇಂಧನವನ್ನು ಉಳಿಸುವಂಥದ್ದು ಹೇಗೆ ಅಂತ.
0: ಅಡುಗೆ ಮನೆಯಲ್ಲಿ ನೀವು ಆದಷ್ಟು ಪ್ರಿಪೇರ್ ಮಾಡಬೇಕಾದ್ರೆ ಏನು ಅವಶ್ಯಕತೆ ಇದೆಯಂತ ಅದು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಅಲ್ಲಿ ನಿಮ್ಮಲ್ಲಿ ಜನರೇಟ್ ಆಗೋದು ಏನು ವೆಟ್ ವೇಸ್ಟ್ ಇದೆಯಲ್ಲ, ಡ್ರೈ ವೇಸ್ಟ್ ಇದೆಯಲ್ಲ, ಅದು ಸಪ್ರೇಟ್ ಮಾಡ್ಕೊಳ್ಳಿ. ವೆಟ್ ವೇಸ್ಟ್ನ ನಿಮ್ಮ ಮನೆಯಲ್ಲಿರೋ ಪಾಟ್ಗಳಿಗೇ ಗೊಬ್ಬರವಾಗಿ ಉಪಯೋಗಿಸ್ಕೋಬೋದು. ಆ ಗೊಬ್ಬರದಿಂದ ನಿಮ್ಮ ತರಕಾರಿ ಬರುತ್ತೆ. ಆಮೇಲೆ ಆ ನಿಮ್ಮಲ್ಲಿ ಏನು ಗ್ಯಾಸು ಮತ್ತು ಎನರ್ಜಿ ಇದೆಯಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಅಲ್ಲಿ ಲೈಟು ಯೂಸ್ ಮಾಡ್ಕೊಳ್ಳಿ, ಚಿಮಣಿ ಆನ್ ಮಾಡ್ಕೊಳ್ಳಿ. ಆಮೇಲೆ ಗ್ಯಾಸ್ ಸ್ಟೌನು ಅಷ್ಟೇ ಕಂಟಿನ್ಯೂಸ್ ಆನ್ ಮಾಡಿ ಹಾಲು ಕರಿತಿ ಮಾಡಬೇಡಿ, ಎಲ್ಲ ಲಿಮಿಟ್ ಟೈಮಲ್ಲಿ ಮಾಡ್ಕೊಳ್ಳಿ. ಹಾಲಿನ ಕವರ್ ಬಂದರೆ ಅದನ್ನು ಬಿಸಾಕ್ದಲೆ ಅದು ಅಲ್ಲೇ ಸೈಡಲ್ಲಿ ಕಟ್ ಮಾಡಿ ಅದು ಪೀಸಸ್ ಬರ್ದಂಗೆ ವಾಶ್ ಮಾಡಿ ಅದನ್ನ ರೀಸೈಕಲ್ ಆಗೋ ರೀತಿನ ಕವರ್ನ ನೀವು ಅದು ಕೆಜಿನಲ್ಲಿ ತೊಗೊಳ್ತಾರೆ ಆ ರೀತಿ ವಿಲೇವಾರಿ ಮಾಡಬೇಕು. ಏನು ನಗರಸಭೆ ಸ್ಥಳೀಯ ಸಂಸ್ಥೆಗಳು ಬಂದಾಗ ಅವ್ರುಗಳಿಗೆ ನಿಮ್ಮ ವೇಸ್ಟ್ ಕಿಚನ್ನಲ್ಲಿ ರೆಡಿಯಾಗೋ ವೇಸ್ಟ್ಗಳನ್ನ ಅದನ್ನು ಸೆಗ್ರಿಗೇಟ್ ಮಾಡಿ ಅವ್ರಿಗೆ ವಿಲೇವಾರಿ ಮಾಡಿದ್ರೆ ಅದು ಉತ್ತಮ ರೀತಿಯಾಗಿ ಕಸ ವಿಲೇವಾರಿ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ, ಹಾಗೆ ಸೇವ್ ಮಾಡ್ದಂಗೂ ಆಗುತ್ತೆ ಎನರ್ಜಿ.
1: ಜೊತೆಗೆ ಈ ಒತ್ತಡದ ಪಾತ್ರೆಗಳು ಹೇಳ್ತಿಲ್ಲ, ಪ್ರೆಷರ್ ಕುಕ್ಕರ್, ಇಂಥದನ್ನು ಕೂಡ ಹೆಚ್ಚು ಹೆಚ್ಚು ಬಳಕೆ ಮಾಡಿದಷ್ಟು ಬಹಳ ಶೀಘ್ರವಾಗಿ ಅಡುಗೆ ಕೆಲಸವನ್ನು ಮುಗಿಸ್ಬೋದು.
0: ಹೌದು, ಫಾಸ್ಟಾಗಿ ಆಗೋಂಥ ಪಾತ್ರೆಗಳನ್ನು ಉಪಯೋಗಿಸಿ ಆಮೇಲೆ ಹೆಚ್ಚಿಗೆ ಪೂರ್ತಿ ಬೇಯಿಸೋ ರೀತಿ ವಿಟಮಿನ್ ಇರೋ ರೀತಿಯಲ್ಲಿ ಆ ತರಕಾರಿಗಳನ್ನು ಉಪಯೋಗಿಸಿ ಹಸಿ ತರಕಾರಿನ ಬಳಸೋದು, ಕ್ಯಾರೆಟ್ ಆಗಲಿ ಸೌತೆಕಾಯಿ ಅದೇ ರೀತಿಯಾಗಲಿ ಬೇರೆ ಹಸಿ ತರಕಾರಿಗಳನ್ನು ಯೂಸ್ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ನಮಗೇನು ಕನ್ಸ್ಯೂಮ್ ಆಗುತ್ತಲ್ಲ ಗ್ಯಾಸ್ ಅದನ್ನು ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕ್ರಮ ತಗೋಬೋದು.
1: ಇನ್ನೊಂದು ವಿಚಾರ ನೀರಿಗೆ ಸಂಬಂಧಪಟ್ಟಂತಹದ್ದು, ಇದರ ನೀರಿನ ಒಂದು ಮಿತ ಬಳಕೆ ಮಾಡುವಂತಹದ್ದು ಮತ್ತು ಪೋಲಾಗುವುದನ್ನು ತಡೆಗಟ್ಟುವಂತಹದ್ದು ಹೇಗೆ ಅಂತ ಹೇಳಿ.
0: ನೀರು ಸಾಮಾನ್ಯವಾಗಿ ಕುಡಿಯೋ ನೀರು ಶುದ್ಧ ನೀರು ಎಲ್ಲ ಕಡೆ ಸಿಗೋದು ಕಷ್ಟ, ಆದರೂ ಮಿನರಲ್ ವಾಟರ್ಗಳನ್ನ ಯೂಸ್ ಮಾಡ್ತಾ ಇದೆ. ಕುಡಿಯೋಕ್ಕೆ ಎಷ್ಟು ಬೇಕೋ ಕುಡಿಯೋ ನೀರನ್ನು ಇಟ್ಕೊಳ್ಳಿ. ಆಮೇಲೆ ನಿಮ್ಮಲ್ಲಿ ತರಕಾರಿ ತೊಳೆದ ನೀರುಗಳನ್ನ ಮಲ್ಲೆ ನಿಮ್ಮ ಹೂವಿನ ಕುಂಡ ಮನೆಯಲ್ಲಿರೋ ಪಾಟು ಮತ್ತು ಮೇಲ್ಗಡೆ ಗಾರ್ಡನಲ್ಲಿ ಮಾಡೋ ತರಕಾರಿ ಬೆಳೆ ಗಾರ್ಡನ್ ಇರ್ಬೋದು, ಟೆರಸ್ ಗಾರ್ಡನು ಅಲ್ಲಿಗೆ ಉಪಯೋಗಿಸ್ಕೊಳ್ಳಿ. ಸೀದಾ ಸಿವೇಜಲ್ಲಿ ಇದು ಡ್ರೈನಲ್ಲಿ ವಾಶ್ ಮೆಷಿನ್ ಮುಖಾಂತರ ಡ್ರೈನ್ಗೆ ಹೋಗೋ ಥರನೇ ಎಲ್ಲ ನೀರನ್ನು ಪೋಲ್ ಮಾಡಿಬಿಡಿ. ಅವಶ್ಯಕತೆ ಇದ್ದಷ್ಟು ಮಾತ್ರ ನೀರನ್ನ ಬಳಸಿ. ನೀರಿನ ಅತ್ಯಮೂಲ್ಯ ಅದು, ಅದನ್ನು ನಾವು ಎಷ್ಟು ಮಟ್ಟಿಗೆ ಉಳಿಸ್ಕೋತೀವೋ ಅಷ್ಟು ನಮಗೆ ಒಳ್ಳೆಯದದು.
1: ವಿಶೇಷವಾಗಿ ಇಲ್ಲಿ ಹೇಳಬೇಕಾಗಿರುವಂಥದ್ದು ಸಭೆ ಸಮಾರಂಭಗಳಲ್ಲಿ ಬಾಟಲ್ ನೀರುಗಳನ್ನು ಬಳಕೆ ಮಾಡುವ ಬಗ್ಗೆ, ಇಲ್ಲಿ ಮಿತ ಬಳಕೆ ಹೇಗೆ ಸಾಧ್ಯ?
0: ಈಗ ಬಾಟಲ್ಗಳನ್ನು ಯೂಸ್ ಮಾಡೋ ಬದಲು ಹಿಂದೆ ಯೂಸ್ ಮಾಡ್ತಾರೆ ಗ್ಲಾಸ್ ಲೋಟಗಳನ್ನು ಯೂಸ್ ಮಾಡ್ತಾಯಿದ್ರು, ದೊಡ್ಡ ದೊಡ್ಡ ಪೇಪರ್ ಕಪ್ಪಾರ ಯೂಸ್ ಮಾಡ್ಬೋದು, ಹಾಗೆ ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ತಂದು ಸಪ್ಲೈ ಮಾಡ್ಬೋದು. ಈಗ ಜನಕ್ಕೆ ಎಲ್ಲ ಯಾವ ರೀತಿ ಮೆಂಟಾಲಿಟಿ ಆಗಿದೆ ಅಂದರೆ ಮಿನರಲ್ ವಾಟ್ರ್ ಬಾಟ್ಲಲ್ಲಿ ಕೊಡಿದ್ರೆ ಮಾತ್ರ ಅದು ಒಳ್ಳೆ ನೀರು ಅನ್ನ ಶುದ್ಧವಾದ ನೀರು ಅಂತಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ಊಟದಲ್ಲೆಲ್ಲ ಮಿನರಲ್ ವಾಟ್ರ್ ಬಾಟ್ಲನ್ನು ಯೂಸ್ ಮಾಡ್ತಾರೆ, ಆದರೆ ಟ್ಯಾಪಲ್ಲೋ ಕೈ ತೊಳಿಬೇಕಾದ್ರೆ ಆ ಟ್ಯಾಪ್ ನೀರನ್ನ ಬಾಯಿ ಮುಕ್ಕಳಿಸ್ತಾರೆ. ಇದು ಒಂದು ಇಷ್ಟು ಒಳ್ಳೆ ನೀರು ಕುಡಿದೆ ಮತ್ತೋಗಿ ಟ್ಯಾಂಕಿ ನೀರು ಕುಡಿಯೋದು ಬಾಯಲ್ಲಿ ಹಾಕಿದ ತಕ್ಷಣ ಅದು ಬ್ಯಾಕ್ಟೀರಿಯಾ ಏನಿದೆ ದೇಹಕ್ಕೆ ಎಂಟ್ರಿ ಆಗಿಬಿಡುತ್ತೆ. ಆ ಥರ ಯಾವುದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಈ ಬಾಟ್ಲು ನೀರು ಯೂಸ್ ಮಾಡೋದ್ರಿಂದ ಎಷ್ಟು ಬಾಟ್ಲುಗಳು ಜನರೇಟ್ ಆಗುತ್ತೆ, ಆ್ಯಕ್ಚುಲಿ ಸರ್ಕಾರನೇ ಇದ್ರ ಬಗ್ಗೆ ಏನು ಒಂದು ಲೀಟ್ರಿಗಿಂತ ಕಡಿಮೆ ಇರೋ ಬಾಟ್ಲುಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ. ಆದಷ್ಟು ಪ್ಲಾಸ್ಟಿಕ್ನ ರೀಸೈಕಲ್ ರೆಡ್ಯೂಸ್ ಮಾಡಿಕೊಂಡು ಆಗೋ ಬದಲು ತಯಾರಿನೇ ಕಡಿಮೆ ಮಾಡೋಣ ಅಂತ ಹೇಳ್ತಾರೆ. ಹಾಗೆ ಶುದ್ಧ ನೀರನ್ನು ಉಪಯೋಗಿಸ್ಕೋಬೇಕು, ಮತ್ತು ಎಲ್ಲು ಕೈ ತೊಳೆಯೋಕ್ಕೆ ಆಗಲಿ ಮತ್ತೊಂದಾಗಲಿ ಲಿಮಿಟೆಡ್ ಟ್ಯಾಪ್ ಎಲ್ಲೇ ಟ್ಯಾಪ್ ಓಪನ್ ಆಗಿದ್ರು ಅದು ಕ್ಲೋಸ್ ಮಾಡೋದು ಬಂದ್ ಮಾಡೋದು ಒಂದು

0: ಏನು ಮಾನವರಾದ ನಮಗೆ ಮುಖ್ಯವಾಗಿ ಬರಬೇಕದು, ಎಲ್ಲೇ ನೀರು ಪೋಲಾಗ್ತಾಯಿದ್ರು ಅದನ್ನು ತಡೆಯೋದಕ್ಕೆ ನಾವು ಮುಂದಾಗಿ ಕ್ರಮ ತಗೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ನೀರಿನ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ಪರಿಸರದಲ್ಲಿ ಏನು ಅರ್ಬನ್ ವಾಟರ್ ಸಪ್ಲೈ, ವಾಟರ್ ಟ್ರೀಟ್ಮೆಂಟ್ ಮಾಡು, ಮತ್ತು ನೀರು ಕಳಿಸು, ಮತ್ತು ಸಿವೇಜ್ ಆಗಿ ಅದು ಹೋಗಿ ಮತ್ತೆ ನದಿಗಳನ್ನು ಸೇರೋದು ತಪ್ಪತ್ತೆ. ಇದನ್ನು ನಾವು ಬಳಕೆಯನ್ನು ಕಡಿಮೆ ಮಾಡಿದಷ್ಟು ನಮಗೆ ಉತ್ತಮ ರೀತಿಯಲ್ಲಿ ನೀರನ್ನು ಸಂಗ್ರಹಣೆ ಮಾಡ್ಬೋದು.
1: ಪರಿಸರ ಸಂರಕ್ಷಣೆಗೆ ಪೂರಕವಾಗಿ ಒಂದಷ್ಟು ಮಳೆ ನೀರನ್ನು ಇಂಗಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು.
0: ಹೌದು, ಮನೆ ಮೇಲೆ ಬಿದ್ದಿದ್ದ ನೀರನ್ನ ಹಾಗೆ ಚರಂಡಿಗೆ ಹರಿದೋಗಕ್ಕೆ ಬಿಡದಲೆ ಅದಕ್ಕೆ ಒಂದು ಕೆಳಗಡೆ ರೈನ್ ಹಾರ್ವೆಸ್ಟಿಂಗ್ ಅಂತ ಒಂದು ಟ್ಯಾಂಕ್, ಮೇಲ್ಗಡೆಯಿಂದ ಎಲ್ಲ ಪೈಪ್ಗಳು ಕನೆಕ್ಟ್ ಮಾಡಿ ಕೆಳಗಡೆ ಒಂದು ಟ್ಯಾಂಕ್ ಮಾಡ್ಕೊಳ್ಳೋದು. ಆ ನೀರನ್ನು ಬೋರ್ವೆಲ್ ರೀಚಾರ್ಜಿಗೆ ಹಿಂಗೋದಕ್ಕೂ ಬಿಡ್ಬೋದು. ಹಾಗೆ ಆ ನೀರನ್ನು ತಗೊಂಡು ನಾವು ವೆಹಿಕಲ್ ವಾಶು, ಗಿಡಗಳಿಗೆ, ಪ್ರತಿಯೊಂದಕ್ಕೂ ಉಪಯೋಗಿಸ್ಕೋಬೋದು. ಈ ರೀತಿ ಮಾಡಿ ಈಗ ಕಟ್ಟಡಗಳಿಗೆಲ್ಲ ರೂಲ್ಸ್ನ ಮಾಡ್ತಾಯಿದ್ದಾರೆ. ಯಾವುದೇ ಮನೆಯಲ್ಲಿ ಎರಡು ಫ್ಲೋರು ಈ ಥರ ದೊಡ್ಡ ಮನೆಗಳಿದ್ದರೆ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಪ್ರೊವೈಡ್ ಮಾಡಿರಬೇಕು. ನಾವು ಇಂಡಸ್ಟ್ರಿಗಳಿಗೆ ಇನ್ಸಿಸ್ಟ್ ಮಾಡ್ತೀವಿ ರೈನ್ ಹಾರ್ವೆಸ್ಟಿಂಗು ಕಂಪಲ್ಸರಿ ಮಾಡ್ಕೊಳ್ಳಿ, ಆಮೇಲೆ ಬೋರ್ವೆಲ್ ರೀಚಾರ್ಜ್ ಪಿಟ್ಗಳನ್ನ ಮಾಡ್ಕೊಳ್ಳಿ. ಆ ರೈನ್ ಹಾರ್ವೆಸ್ಟಿಂಗ್ ನೀರನ್ನೇ ನಿಮ್ಮ ಹೂಕುಂಡಗಳಿಗೆ ಮತ್ತು ಗಾರ್ಡನ್, ಟೆರಸ್ ಗಾರ್ಡನ್ಗೆ, ಆಚೆ ಇರೋ ಗಾರ್ಡನ್ಗಳಿಗೆ, ಮತ್ತು ನಿಮ್ಮ ವೆಹಿಕಲ್ ಮತ್ತು ಫ್ಲೋರ್ ವಾಶ್ಗೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದನ್ನು
1: ಪರಿಸರ ಸಂರಕ್ಷಣೆಯ ಇನ್ನೊಂದು ವಿಚಾರ, ತ್ಯಾಜ್ಯದ ಉತ್ಪಾದನೆಯನ್ನೇ ಆ ಹಂತದಲ್ಲೇ ಅದನ್ನು ಕಡಿಮೆ ಮಾಡುವಂತಹದ್ದು ಹೇಗೆ ಸಾಧ್ಯ?
0: ಈಗ ನಾವು ಅದೇ ಈ ತ್ಯಾಜ್ಯ ಕಡಿಮೆ ಮಾಡೋದ್ರಲ್ಲೇ ಫೋರ್ ಅವರ್ಸ್ ಅಂತ ಹೇಳ್ತಾ ಇದ್ದೀವಿ. ಏನಂದರೆ ಫಸ್ಟು ಅವಶ್ಯಕತೆಯಲ್ಲಿ ಇದನ್ನ ರೆಫ್ಯೂಸ್ ಮಾಡಿ, ಆಮೇಲೆ ಅವಶ್ಯಕತೆ ಇರೋದು ಮಾತ್ರ ಅದನ್ನು ತಗೊಳ್ಳಿ ರೆಡ್ಯೂಸ್ ಅಂತ ಮಾಡಿ, ಆಮೇಲೆ ಅದರಲ್ಲೂ ಬಂದಿದ್ದನ್ನ ರೀಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಿ, ಅದು ಆದನಂದಮೇಲೆ ರೀಸೈಕಲ್ ಮಾಡಿ ಅಂತ. ಈಗ ಇಂಡಸ್ಟ್ರಿಯವರು ಅಷ್ಟೇ, ಅವಶ್ಯಕತೆ ಇದ್ದಷ್ಟು ರಾ ಮೆಟೀರಿಯಲ್ಗಳನ್ನ ಅವರಲ್ಲಿರೋದನ್ನ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಂಡು ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಕಡಿಮೆ ಆಗುತ್ತೆ, ಮಾರ್ಕೆಟಲ್ಲೂ ಸಹಿತ ಅವರಿಗೆ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ಅನಾವಶ್ಯಕವಾಗಿ ಉಪಯೋಗ ಮಾಡಿ ಅದು ಮತ್ತೆ ಪ್ರೊಡಕ್ಷನ್ನ ಆದಮೇಲೆ ಸೇಲ್ ಆಗದೇ ಇದ್ದಾಗ ಅದನ್ನು ಮತ್ತೆ ರೀಯೂಸ್ ಮಾಡೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ರೆ ಆವಾಗ ಆಗ ವೆಚ್ಚನ ತಗ್ಗಿಸ್ಬೋದು. ಆಮೇಲೆ ಅದರಿಂದ ಅವ್ರಿಗೂ ಉತ್ಪಾದನೆಯಲ್ಲಿ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಆ ಕಡಿಮೆ ಆಗಿದ್ದರಿಂದ ಅವ್ರಿಗೂ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಯಾವುದೇ ಮೆಟೀರಿಯಲ್ ಆದಮೇಲೆ ಇದು ತಯಾರಾದ ನಂತರ ಹೇಗೆ ಉಪಯೋಗ ಆಗುತ್ತೆ, ಆದ ನಂತರ ಮತ್ತೆ ರೀಸೈಕಲ್ ಆಗುತ್ತಾ, ಆ ರೀಸೈಕಲ್ ಆಗಿ ರೀಯೂಸ್ ಆಗೋ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿದಷ್ಟು ನಮಗೆ ಈಗ ಪ್ರೊಡಕ್ಷನಲ್ಲಿ ಉತ್ತಮವಾದ ಅದಕ್ಕೆ ಗುಣಮಟ್ಟ ಸಿಗುತ್ತೆ, ಹಾಗೆ ಅದಕ್ಕೆ ಉತ್ತಮವಾದ ಬೆಲೆ ಸಹಿತ ಸಿಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅದನ್ನ ರೆಡ್ಯೂಸ್ ಮಾಡ್ಬೋದು.
1: ಈಗ ನಾಲ್ಕು ಆರ್ಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ರೆಡ್ಯೂಸ್ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು, ಆಮೇಲೆ ರೀಯೂಸ್ ಮಾಡುವ ಹಾಗಿರಬೇಕು, ಮತ್ತು ರೀಸೈಕಲ್ ಮಾಡಬೇಕು ಅಂತ ಹೇಳಿ. ಈ ರೀಸೈಕ್ಲಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ ಹೇಗೆ ಇದನ್ನು ಸಾಧ್ಯವಾಗುವುದು? ಇದು ಇಲಾಖೆ ಮಾಡುವಂತಹದ್ದು ಅಥವಾ ಪ್ರತಿಯೊಬ್ಬರ ಕನ್ಸ್ಯೂಮರ್ ಹಂತದಲ್ಲಿಯೂ ಕೂಡ ಮಾಡ್ಬೋದು, ಸಾಧ್ಯ ಆಗ್ತದೆ ಹೇಗೆ?
0: ಇಲ್ಲ, ಈಗ ನಮ್ಮ ಮಂಡಳಿಯಿಂದ ಅನುಮತಿ ತೊಗೊಂಡಿರ್ತಾರೆ ರೀಸೈಕ್ಲಿಂಗ್ ಯೂನಿಟ್ಸ್ ಅಂತಲೇ. ನಿಮ್ಮದು ಪ್ಲಾಸ್ಟಿಕ್ ಇರ್ಬೋದು, ಪ್ಲಾಸ್ಟಿಕ್ ಚೇರು, ಕೊಡ, ಪ್ಲಾಸ್ಟಿಕ್ ಐಟಮ್ಸು, ಮಗ್ಗು, ಯಾವುದೇ ಮನೇಲಿ ಯೂಸ್ ಮಾಡೋದು ಅಥವಾ ಪ್ಲಾಸ್ಟಿಕ್ ಟ್ರೇ, ಬ್ರೇಕ್ ಆದ ತಕ್ಷಣ ಅದನ್ನೆಲ್ಲ ಪ್ಲಾಸ್ಟಿಕಲ್ಲಿ ಪರ್ ಕೆ ಜಿಗೆ 10-15 ರುಪೀಸಲ್ಲಿ ಪರ್ಚೇಸ್ ಮಾಡ್ತಾರೆ. ಈ ಎಲ್ಲ ವೇಸ್ಟನ್ನು ಪರ್ಚೇಸ್ ಮಾಡಿದ ಪ್ಲಾಸ್ಟಿಕ್ನ ಅವರು ಚಿಪ್ಸ್ ಅಂತ ರೆಡಿ ಮಾಡಿ, ಗ್ರಾನ್ಯೂಲ್ಸ್ ಅಂತ ರೆಡಿ ಮಾಡಿ, ಮತ್ತು ರಾ ಮೆಟೀರಿಯಲ್ ಮಾಡಿ ಅದನ್ನ ರೀಸೈಕ್ಲಿಂಗ್ ಯೂನಿಟ್ಗಳಿಂದ ಅದು ಮ್ಯಾನುಫ್ಯಾಕ್ಚರಿಗೆ ಹೋಗುತ್ತೆ. ಇದು ಒಂದಾಗತ್ತೆ. ಆಮೇಲೆ ಈಗ ಸ್ಕ್ರಾಪ್ ಬರುತ್ತೆ, ಐರನ್ ಸ್ಕ್ರಾಪ್ ಎಲ್ಲ ಇರುತ್ತೆ, ಅದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಈಗಾಗಲೇ 60-70 ರುಪೀಸ್ ಕೆ ಜಿ ಇದೆ ಸ್ಕ್ರಾಪಲ್, 30-40 ರುಪೀಸ್ ತನಕ ತೊಗೊಳ್ತಾರೆ. ಆ ಕಬ್ಬನ್ನೆಲ್ಲ ಒಟ್ಟು ಮಾಡಿ ಒಂದು ಕಡೆ ಕೊಡೋದ್ರಿಂದ ಅದನ್ನು ಮೆಲ್ಟ್ ಮಾಡಿ ಮತ್ತೆ ಇದು ಏನು ಐರನ್ ರಾಡ್ಸು ಆ ಥರದ್ದೆಲ್ಲ ಮತ್ತೆ ಇದು ಮಾಡ್ಕೊಳ್ತಾರೆ. ಹೀಗೆ ಪ್ರತಿಯೊಂದು ಇದನ್ನು ರೀಸೈಕಲ್ ಮಾಡ್ಬೋದು. ಈ ರೀಸೈಕಲ್ ಮಾಡೋದ್ರಿಂದ ಮತ್ತೆ ರಾ ಮೆಟೀರಿಯಲ್ ಏನು ಐರನ್ ಈಗ ತೊಗೋಬೇಕಂದ್ರೆ ಗಣಿ ಮಾಡಿ, ಗಣಿಯಿಂದ ಮಣ್ಣಗದಿ ಅದರೊಳಗೆ ಐರನ್ ತೆಗ್ದು ಅದನ್ನು ಮತ್ತೆ ಪ್ರೋಸೆಸ್ ಮಾಡಿ ಕಳಿಸೋದಕ್ಕೆ ತುಂಬ ಕಷ್ಟಪಡಬಲ್ಲು. ಈ ರೀಸೈಕಲ್ ಮಾಡೋದ್ರ ಮೆಟೀರಿಯಲಿಂದ ಕಾಸ್ಟು ಕಡಿಮೆ ಆಗುತ್ತೆ ಮತ್ತು ಉತ್ಪಾದನೆಯೂ ಹೆಚ್ಚಾಗುತ್ತೆ.
1: ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ನಾವು ಪೇಟೆ ಪಟ್ಟಣಗಳಿಗೆ ಹೋದಾಗ ಅಥವಾ ಹೋಟೆಲ್ಗಳಿಗೆ ಹೋದಾಗ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಥವಾ ಏಕ ಬಳಕೆಯ ಒಂದು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಲಾಗಿದೆ ಅಂಥೇಳಿ, ಆದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನರು ಅದನ್ನು ಉಪಯೋಗಿಸುವುದನ್ನು ನಾವು ನೋಡ್ತಾ ಇದ್ವಿ. ಯಾವ ಹಂತದಲ್ಲಿ ಇದನ್ನು ನಿಯಂತ್ರಣ ಮಾಡಬೇಕು ಮತ್ತು ಹೇಗೆ ಮಾಡುವಂಥದ್ದು?
0: ಪ್ರತಿ ಸರಿ ನಾವು ಪ್ರತಿ ವರ್ಷ ಆಗಲಿ ನಮ್ಮ ಮಂಡಳಿಯಿಂದ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಾಗಲಿ, ಕಾಲೇಜುಗಳಲ್ಲಾಗಲಿ, ಸಾರ್ವಜನಿಕರಿಗಾಗಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ. 2006 ಪ್ಲಾಸ್ಟಿಕ್, 16 ಸರ್ಕಾರ ಬ್ಯಾನ್ ಮಾಡಿದೆ, 22 ಏಕಬಳಕೆ ನಿಷೇಧಿತ ಪ್ಲಾಸ್ಟಿಕ್ ಅಂತ ಹೇಳಿ ಅದಕ್ಕೆ ಆಲ್ಟರ್ನೇಟಿವ್ ಸಹಿತ ಕೊಟ್ಟು ಈಗ ನಾವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನ ಉಪಯೋಗಿಸ್ಬೇಡಿ ಅಂತ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕಾಟನ್ ಬ್ಯಾಗ್ ಯೂಸ್ ಮಾಡಿ, ಆಮೇಲೆ ಪ್ಲಾಸ್ಟಿಕ್ ಸ್ಪೂನ್ಸು, ಪ್ಲಾಸ್ಟಿಕ್ ಬಾಕ್ಸು, ಆಮೇಲೆ ಸಿಂಗಲ್ ಯೂಸು ಕಂಟೈನರ್ಗಳನ್ನ ಯೂಸ್ ಮಾಡಬೇಡಿ. ಅದು ಆ್ಯಕ್ಚುಲಿ ಆ ಪ್ಲೇಟ್ ಪ್ಲಾಸ್ಟಿಕ್ ಪ್ಲೇಟ್ ಸಹಿತ ಅದನ್ನು ಸಹಿತ ಯೂಸ್ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಡಿಕೆ ಎಲೆಯಿಂದ ಮರದಿಂದ ಮಾಡಿದ ಪ್ಲಾಸ್ಟಿಕ್ ಸ್ಟ್ರಾ ಸ್ಪೂನು, ಆಮೇಲೆ ದೊನ್ನೆ

0: ದೊನ್ನೆ ಮಾಡ್ತಾ ಇದ್ದಾರೆ, ಪ್ರಸಾದ ದೇವಸ್ಥಾನದಲ್ಲೆಲ್ಲ ಪ್ರಸಾದ ವಿನಿಯೋಗ ಮಾಡೋಕ್ಕೆ, ಹಾಗೆ ಅಡಿಕೆ ತಟ್ಟೆ ಈ ಥರ ಎಲ್ಲ ಆಲ್ಟರ್ನೇಟಿವ್ಗಳಿದೆ. ಸ್ವಲ್ಪ ಏನು ಬೆಲೆನಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಈ ಏನು ನಾವು ಕ್ಯಾರಿ ಬ್ಯಾಗು ಮೈಕ್ರೋ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಆಗುತ್ತಲ್ಲ, ಅದರ ತೊಂದರೆಗಿಂತ ಇದು ಭಾಳ ಮುಖ್ಯ. ಈಗ ಕ್ಯಾರಿ ಬ್ಯಾಗ್ ಬ್ಯಾನ್ ಆಗಿ ನಾವೆಲ್ಲ ಕಡೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕಾಟನ್ ಬ್ಯಾಗ್ ಯೂಸ್ ಮಾಡಿ ಅಂತ. ಈ ಕ್ಯಾರಿ ಬ್ಯಾಗ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತೆ ಹಾಳಾಗುತ್ತೆ, ನೀರಿನ ಏನು ಪೈಪ್ ಇರುತ್ತಲ್ಲ ಬ್ಲಾಕ್ ಆಗೋದು, ಆಮೇಲೆ ಸಮುದ್ರ ಅಥವಾ ನದಿಗಳಿಗೆ ಸೇರಿದಾಗ ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಜನರೇಟ್ ಆಗಿ ಅಲ್ಲಿ ಮೀನುಗಳೆಲ್ಲ ತಿಂದಿದ್ದ ಆ ಮೀನನ್ನ ನಾವು ಮತ್ತೆ ಆಹಾರವಾಗಿ ಉಪಯೋಗಿಸೋದು, ಇದು ನಮ್ಮ ದೇಹಕ್ಕೆ ಮತ್ತೆ ಸೇರುತ್ತೆ. ಈ ನಿಟ್ಟಿನಲ್ಲಿ ಆ ಪ್ಲಾಸ್ಟಿಕ್ ಬಳಕೆ ಬೇಡೇ ಬೇಡ. ಏಕೆ ಬಳಕೆ? ಕ್ಯಾನ್ಸರ್ಕಾರಕ. ಈಗ ಆ್ಯಕ್ಚುಲಿ ಕ್ಯಾನ್ಸರ್ ಬರೋದೇ ಮೇಯ್ನ್ ಇದು, ಕ್ಯಾನ್ಸರ್ಕಾರಕ. ಈಗ ಪ್ಲಾಸ್ಟಿಕ್ನ ಕಸದ ಜೊತೆ ಹೊರಗಡೆ ಹಾಕಿ ಬೆಂಕಿ ಹಾಕಿದಾಗ ಅದು ಆ ಬೆಂಕಿನಲ್ಲಿ ಡಯಾಕ್ಸಿನ್ ಫ್ಯೂರಾನ್ ಗ್ಯಾಸಸ್ ಫಾರ್ಮ್ ಆಗುತ್ತೆ. ಆ ಗ್ಯಾಸ್ನ ಇನ್ಹೇಲ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮಗೆ ಇನ್ನು 4-5 ವರ್ಷಕ್ಕೆ ಅದು ಕ್ಯಾನ್ಸರ್ ಕಾರಕ ಆಗುತ್ತೆ. ಹಾಗಾಗಿ ಎಲ್ಲೇ ಪ್ಲಾಸ್ಟಿಕ್ನ ಬರ್ನ್ ಮಾಡಬೇಡಿ, ಅದನ್ನು ರೀಸೈಕಲ್ಗೆ ಕೊಡಿ. ಹಾಗೆ ಕ್ಯಾರಿ ಬ್ಯಾಗ್ ಬ್ಯಾನ್ ಆಗಿರೋ ಏಕಬಳಕೆ ಪ್ಲಾಸ್ಟಿಕ್ನ ವಸ್ತುಗಳನ್ನ ಉಪಯೋಗಿಸ್ಬೇಡಿ. ಇದೆಲ್ಲ ಸಾರ್ವಜನಿಕರು ಮತ್ತು ಎಲ್ಲರಿಗೂ ತಮ್ಮ ಸ್ವಪ್ರೇರಣೆಯಿಂದ ಬಂದಾಗ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿನಲ್ಲಿ ಬರೀ ಒಂದು ಇಲಾಖೆ ಒಂದೇ ಕ್ರಮ ತಗೊಳ್ಳೋದಲ್ಲ, ಸಾರ್ವಜನಿಕರಿಗೂ ಜವಾಬ್ದಾರಿ ಇರಬೇಕು. ನಾನು ಈ ಪ್ಲಾಸ್ಟಿಕ್ಕು ಸರ್ಕಾರ ನಿಷೇಧ ಮಾಡಿದೆ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದೆ? ನಮ್ಮ ಆರೋಗ್ಯ ಚೆನ್ನಾಗಿರಲಿ, ಪರಿಸರ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಮಾಡಿರೋದ್ರಿಂದ ಅದನ್ನು ನಾವು ಫಾಲೋ ಮಾಡೋಣ, ಇತರರಿಗೂ ಹೇಳ್ಕೊಡೋಣ. ನಮಗಿದು ಬೇಡ, ಒಂದು ಬಟ್ಟೆ ಬ್ಯಾಗ್ ತೊಗೊಂಡೋಗಿ ತರಕಾರಿ ತರೋಣ, ಯಾವುದೇ ಕಾರಣಕ್ಕೂ ಕ್ಯಾರಿ ಬ್ಯಾಗ್ ಆಗಲಿ. ಆಮೇಲೆ ಪ್ಲಾಸ್ಟಿಕ್ ಕಪ್ಗಳಲ್ಲಿ ಹಿಂದೆ ಕೊಡ್ತಾ ಇದ್ರು, ಆ ಕಪ್ಪನ್ನು ಬ್ಯಾನ್ ಮಾಡಿದ್ದಾರೆ. ಟೀ ಎಲ್ಲ ಬಿಸಿದೆಲ್ಲ ಹಾಕಿದ ತಕ್ಷಣ ಆ ಮೈಕ್ರೋ ಇದು ಪ್ಲಾಸ್ಟಿಕ್ ನಮ್ಮ ದೇಹದಲ್ಲಿ ಭಾಳ ಕಾಲದ ನಂತರ ಸೇರಿದಾಗ ಕ್ಯಾನ್ಸರ್ ಆಗುತ್ತೆ. ಆಗೋದು ಬೇಡ ಅನ್ನೋದಕ್ಕೋಸ್ಕರ ಈಗ ಗ್ಲಾಸ್ ಕಪ್ಗಳಲ್ಲಿ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಅರ್ಜೆಂಟ್ ಇದ್ದಾಗ ಪೇಪರ್ ಕಪ್ಸ್ ಯೂಸ್ ಮಾಡಿ ಅಂಥೇಳಿ ಈ ಪ್ಲಾಸ್ಟಿಕ್ ಕಪ್ಪನ್ನು ಸಹಿತ ಬ್ಯಾನ್ ಮಾಡಿದೆ. ಇದು ನಾವು ಅರ್ತಿ, ನಮ್ಮ ಸಾರ್ವಜನಿಕರು ನಮ್ಮ ಜನಗಳ ಅರ್ತಿ ಇದನ್ನು ಕಾರ್ಯಾಚರಣೆಯ ಮತ್ತು ಇದು ಅವರ ದಿನನಿತ್ಯ ಕ್ರಮದಲ್ಲಿ ಅಳವಡಿಸ್ಕೊಂಡ್ರೆ ಪರಿಸರ ಮತ್ತು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
1: ಇನ್ನೊಂದು ವಿಚಾರ ಈ ವೇಸ್ಟಿಗೆ ಸಂಬಂಧಪಟ್ಟಂತಹದ್ದು, ಈಗ ಎಲ್ಲ ಕಡೆಯೂ ಕೂಡ ಅವರವರ ಕೈಯಲ್ಲಿ ಒಂದು ಮೊಬೈಲ್ ಇರ್ತದೆ ಅಥವಾ ಲ್ಯಾಪ್ಟಾಪ್ ಇರ್ತದೆ ಅಥವಾ ಇವುಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂತ.
0: ಈ ಕಾರಣಕ್ಕೆ ಅಂತ ಈ ವೇಸ್ಟ್ ರೂಲ್ಸೇ ಬಂದಿದೆ ಈಗ. ಈ ವೇಸ್ಟಲ್ಲಿ ಏನು ಹೇಳ್ತೀವಿ, ಒಂದು ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ಅದನ್ನ ರೀಸೈಕಲ್ ಮಾಡಿ ರೀಫರ್ಮಿಷ್ ಮಾಡೋದು, ಆಮೇಲೆ ಏನು ಚಾರ್ಜಬಲ್ ಬ್ಯಾಟ್ರೀಸ್ ಯೂಸ್ ಮಾಡಿ, ಬರೀ ಒಂದ್ಸರಿ ಚಾರ್ಜ್ ಮಾಡಿ ಬಿಸಾಕೋ ಥರ ಶೆಲ್ಗಳನ್ನು ಯೂಸ್ ಮಾಡಬೇಡಿ, ಚಾರ್ಜಬಲ್ ಬ್ಯಾಟ್ರೀಸ್ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಆದಷ್ಟು ಡ್ಯೂರಬಲ್ ಇರೋದು, ಆಮೇಲೆ ಈ ಪೆನ್ ಡ್ರೈವ್ಗಳಾಗಲಿ, ಆಮೇಲೆ ನೀವು ಎಲ್ ಇ ಡಿ ಬಲ್ಬ್ಸ್ಗಳನ್ನೇ ಯೂಸ್ ಮಾಡಿ, ಅದು ಎನರ್ಜಿನೂ ಸೇವ್ ಮಾಡುತ್ತೆ, ಬೆಳಕು ಚೆನ್ನಾಗಿ ಬರುತ್ತೆ, ಹಾಗೆ ಲಾಂಗ್ ಲೈಫ್ ಇರುತ್ತೆ. ಬೇರೆ ಫಿಲಮೆಂಟ್ ಬಲ್ಬ್ಗಳನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ, ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವೇಸ್ಟ್ನ ಜನ್ರೇಷನ್ನೇ ತಡೀರಿ. ಆಮೇಲೆ ಈ ವೇಸ್ಟನ್ನು ನೀವು ರೀಸೈಕ್ಲಿಂಗ್ ಯೂನಿಟ್ಸ್ ಅಂತಲೇ ಇದೆ, ಈ ವೇಸ್ಟ್ನೇ ರೀಸೈಕಲ್ ಮಾಡ್ತಾರೆ. ಈವನ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರ್ಬೋದು, ಅದು ಕೇಸ್ ಎಲ್ಲೋ ಒಂದು ಪಾರ್ಟು ಒಳಗಡೆ ಹಾಳಾಗಿರುತ್ತೆ, ಹಾಗಂತ ಇಡೀ ಲ್ಯಾಪ್ಟಾಪ್ ಹಾಳಾಗಿರಲ್ಲ. ಅದನ್ನು ರೀಫರ್ಮಿಷ್ಮೆಂಟು ಮತ್ತು ಯೂಸ್ ಮಾಡೋದಕ್ಕೆ ಆ ಪಾರ್ಟ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ರೀಸೈಕಲು ಮಾಡ್ತಾರೆ. ಅಂಥ ಕಡೆಗೆ ಈ ವೇಸ್ಟು ರೀಸೈಕ್ಲಿಂಗ್ ಅಂತಲೇ ಕಡೆಗೆ ನೀವು ಅದನ್ನು ಡಿಸ್ಪೋಸ್ ಮಾಡಬೇಕು. ಎಲ್ಲಿ ಬೇಕಲ್ಲಿ ಬಿಸಾಕೋಕೆ ಹೋಗ್ಬೇಡಿ, ನಗರಸಭೆ ಇದಕ್ಕೆ ಕೊಡಬೇಡಿ, ಎಲ್ಲ ಸ್ಥಳೀಯ ಸಂಸ್ಥೆನಲ್ಲಿ ಆಗಲಿ ದೊಡ್ಡ ದೊಡ್ಡ ಕಂಪ್ನಿನಲ್ಲಾಗಲಿ ಅವ್ರದ್ದೇ ಈ ವೇಸ್ಟ್ ರೀಸೈಕ್ಲಿಂಗ್ ಅಂತಲೇ ಒಂದು ಕಂಟೈನರು, ಡ್ರಮ್ಮು ಇಲ್ಲ ಗ್ಲಾಸ್ದು ಒಂದು ಕಂಟೈನರ್ ಇಟ್ಟಿರ್ತಾರೆ. ಅದರೊಳಗೆ ನಿಮ್ಮ ಈ ವೇಸ್ಟು ಈವನ್ ಟಿ ವಿ ಇರ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಡೆಸ್ಕ್ಟಾಪ್ ಆಗ್ಬೋದು, ಎಲೆಕ್ಟ್ರಾನಿಕ್ಕಿಗೆ ಸಂಬಂಧಪಟ್ಟ ಎಲ್ಲ ಈ ವಸ್ತುನ ಅದರಲ್ಲಿ ಕೊಡೋದ್ರಿಂದ ಅದು ರೀಸೈಕಲ್ ಆಗುತ್ತೆ. ಹಾಗೆ ಪರಿಸರಕ್ಕೆ ಅಥವಾ ಮಣ್ಣಿಗೆ ಸೇರೋದನ್ನ ತಪ್ಪಿಸ್ಬೋದು. ಹಾಗಾಗಿ ಇದರಲ್ಲಿ ಈ ವೇಸ್ಟ್ನ ರೆಡ್ಯೂಸು ಮಾಡ್ಬೋದು, ಮತ್ತು ರೀಸೈಕಲ್ ಮಾಡ್ಕೊಳ್ಳೋ ಪಾರ್ಟೆಲ್ಲ ರೀಸೈಕಲ್ ಮಾಡ್ತಾರೆ. ಇದು ಸಾರ್ವಜನಿಕರು ತಿಳ್ಕೋಬೇಕು, ಈ ವೇಸ್ಟ್ ರೂಲ್ಸ್ ಏನಿದೆ ಅಂತ. ಬರೀ ಸಾರ್ವಜನಿಕರನ್ನೇ ಅಲ್ಲ, ಕಂಪ್ನಿಗಳಿಗೂ ನಾವು ಅದೇ ಇನ್ಸಿಸ್ಟ್ ಮಾಡ್ತಿದ್ದೀವಿ. ಯಾವುದೇ ಆಗಲಿ ಈ ವೇಸ್ಟ್ ಎಷ್ಟು ಈ ಥರ ನೀವು ಲ್ಯಾಪ್ಟಾಪ್ ಮತ್ತು ನಿಮ್ಮ ಕಂಪ್ನಿ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡಿದ್ರಾ, ನಂತರದಲ್ಲಿ ಡಿಸ್ಪೋಸ್ ಏನು ಮಾಡಿದ್ರಾ, ಈ ವೇಸ್ಟ್ ರೀಸೈಕ್ಲರ್ಗೆ ಅದನ್ನು ಕೊಡಬೇಕು, ಅದು ನಮ್ಮ ಮಂಡಳಿಯಿಂದ ಆಥರೈಸ್ಡ್ ಆಗಿರೋರಿಗೆ ಕೊಡಬೇಕು ಅಂತೇಳಿ ರೂಲ್ಸ್ ಇದೆ. ಅದನ್ನು ನೀವೆಲ್ಲ ಅರ್ತು ಫಾಲೋ ಮಾಡಬೇಕು. ಮಾಡೋದ್ರಿಂದ ಪರಿಸರದ ಮೇಲೆ ಆಘಾತನ ನಾವು ಭಾಳಷ್ಟು ತಡೆಗಟ್ಬೋದು.
1: ಆಮೇಲೆ ಈಗ ಪರಿಸರ ಪೂರಕವಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ, ಇದು ಹೇಗೆ ಸಾಧ್ಯವಾಗ್ತದೆ?
0: ಈಗ ಪರಿಸರದ ಹೇಗೆ ನಮ್ಮ ಆಹಾರ ಕ್ರಮ ಇದೆ ಅಂದರೆ, ಹಿತಮಿತವಾಗಿ ನಮ್ಮಲ್ಲೇ ಏನಿದೆ ಏನು ಸ್ಥಳೀಯವಾಗಿರುತ್ತಲ್ಲ, ಈಗೇನು ಧಾನ್ಯಗಳನ್ನಾಗಲಿ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಳ್ಳೋದನ್ನ ಹಿತಮಿತ ಮಾಡಿ ನಮ್ಮಲ್ಲೇ ನಮ್ಮ ಗಾರ್ಡನಲ್ಲೇ ತರಕಾರಿ ಬೆಳ್ಕೊಳ್ಳೋದು, ಆಮೇಲೆ ಸಿರಿಧಾನ್ಯಗಳನ್ನು ಯೂಸ್ ಮಾಡೋದು, ನಮಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗಿರೋ ಅಷ್ಟು ಉಪಯೋಗಿಸ್ಕೊಳ್ಳೋದು, ಹಾಗೆ ಜಂಕ್ ಫುಡ್ಗಳನ್ನ ತಗೊಳ್ಳದೆ ನಮ್ಮ ಆರೋಗ್ಯದಲ್ಲಿ ಹಿತಮಿತವಾಗಿ, ಆಮೇಲೆ ಪ್ಯಾಕ್ಡ್ ಫುಡ್ಸ್ ಇರುತ್ತೆ ತುಂಬ ದಿನಗಟ್ಟಲೆ ಆಗಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏನು ನಮ್ಮ ಹಿಂದಿನ ಕಾಲದವರು ಅಜ್ಜ ಅಜ್ಜಿದಿರೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಹಸಿರು ತರಕಾರಿ,

0: ಧಾನ್ಯಗಳನ್ನ ಆ ಥರ ಧಾನ್ಯಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿರೋಂಥ ಫುಡ್ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೊರಗಡೆ ತಯಾರಾಗೋ ಜಂಕ್ ಫುಡ್ಗಳು ಕಡಿಮೆ ಆಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ನಾವು ಆರೋಗ್ಯನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸಂರಕ್ಷಣೆ ಮಾಡ್ಕೋಬೋದು. ಅದ್ರ ಜೊತೆಗೆ ಪರಿಸರನೂ ಸಂರಕ್ಷಣೆ ಮಾಡ್ಬೋದು. ನಮ್ಮಲ್ಲಿ ಬರೋ ವೇಸ್ಟ್ ಇದೆಯಲ್ಲ, ಅದು ಗೊಬ್ಬರನ ಯೂಸ್ ಮಾಡ್ಕೊಂಡು ಬೆಳೆಸಿರೋಂಥದ್ದು ತರಕಾರಿಗಳನ್ನ ಯೂಸ್ ಮಾಡಿದಷ್ಟು ನಮಗೂ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಹಾಗೆ ಎಲ್ಲರಿಗೂ ಅದು ಅದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಆ ಪರಿಸರದ ಮೇಲೆ ಆಗೋ ಆಘಾತನೂ ನಾವು ಆದಷ್ಟು ತಡ್ಬೋದು, ಕಡಿಮೆ ಮಾಡ್ಬೋದು.
1: ಇನ್ನೊಂದು ವಿಚಾರ ನಮ್ಮ ಕುಡಿಯುವ ನೀರಿನಕ್ಕೆ ಸಂಬಂಧಪಟ್ಟಂತಹದ್ದು, ಅದರಲ್ಲೂ ಕೂಡ ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿರುವಂತಹ ಮಿನರಲ್ ವಾಟರ್ ಬಗ್ಗೆ ನೀವು ಹೇಳಿದ್ರಿ. ಈಗ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ವಾರಗಟ್ಟಲೆ ನಾವು ಊರು ಬಿಟ್ಟು ಬೇರೆ ಕಡೆಗೆ ಹೋಗ್ತೀವಿ, ನೀರಿನ ಬಳಕೆ ಮತ್ತು ಈ ಪ್ಲಾಸ್ಟಿಕ್ನ ಮಿತ ಬಳಕೆ ಹೇಗೆ ಸಾಧ್ಯವಾಗ್ತದೆ?
0: ನೀವು ಎಲ್ಲ ಗ್ರೂಪಲ್ಲಿ ಹೋದಾಗ ದೊಡ್ಡ ದೊಡ್ಡ ಕಂಟೈನರ್ಸ್ಗಳೇ ಬರುತ್ತೆ, ಆ ಥರದ್ದು ಯೂಸ್ ಮಾಡ್ಕೋಬೋದು.
2: ಆಮೇಲೆ
0: ವಾಹನ ಇದ್ದರೆ, ಆಮೇಲೆ ಸ್ಥಳೀಯ ಹೋಟೆಲಲ್ಲೇ ಎಲ್ಲ ಈಗ ಆರ್ ಓ ಫಿಲ್ಟರ್ಸ್ನ ಫಿಟ್ ಮಾಡಿರ್ತಾರೆ, ಅಂಥ ಕಡೆ ನೀವು ಆರ್ ಓ ಇದೆ ಅಂದಾಗ ಅದನ್ನ ನೀರು ಕುಡಿಬೋದು. ಪ್ಲಾಸ್ಟಿಕ್ ಬಾಟ್ಲಿಗೆ ಹೋಗ್ಬೋದು ಅಂತ ಅವಶ್ಯಕತೆ ಇಲ್ಲ. ಈಗ 15 ವರ್ಷದಿಂದ ಯಾವ ಬಾಟ್ಲು ಇತ್ತು, ಎಲ್ಲ ಹೋಟ್ಲಿಗೆ ಹೋಗ್ತಿದ್ವಿ ಫಿಲ್ಟ್ರು, ಜರ್ನಿ ಟೈಮಲ್ಲಿ ಆಗಲ್ಲ ಅಂದಾಗ ಕಾಯಿಸ್ಕೊಡಪ್ಪ, ಬಿಸಿ ನೀರು ಕೊಡಪ್ಪ ಅಂತ ಹೇಳಿ ಬಿಸಿ ನೀರು ಕುಡಿತಾ ಇದ್ವಿ. ಆಮೇಲೆ ಎಲ್ಲ ಹೋಟೆಲ್ಗಳಲ್ಲಿ ಈಗ ಆರ್ ಓ ಇಟ್ಟಿರ್ತಾರೆ, ಆರ್ ಓ ಪ್ಲಾಂಟ್ ಇರೋದ್ರಿಂದ ಆ ನೀರನ್ನ ನೀವು ಶುದ್ಧವಾಗಿ ಕುಡಿಬೋದು. ನೀವು ಪ್ಲಾಸ್ಟಿಕ್ ಬಾಟ್ಲ ನೀರನ್ನೇ ತೊಗೊಂಡೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಆದಷ್ಟು ರೆಡ್ಯೂಸ್ ಮಾಡಿ ಈ ಪ್ಲಾಸ್ಟಿಕ್ ಬಾಟಲ್ ತಯಾರು ಮಾಡೋದು ಅಥವಾ ಆ ಬಾಟ್ಲಲ್ಲಿ ಹಾಕಿರೋ ನೀರನ್ನು ತುಂಬ ದಿನದಗಟ್ಟಲೆ ಇಟ್ಕೊಂಡಿರೋ ಬಾಟ್ಲ ನೀರನ್ನ ಕುಡಿಯೋದು ಅವಶ್ಯಕತೆ ಇರೋದಿಲ್ಲ. ಹೋಟೆಲ್ಗಳಲ್ಲಿ ಆರ್ ಓ ಪ್ಲಾಂಟ್ ಇರುತ್ತೆ, ಕೇಳಿ ತೊಗೋಬೇಕು. ಇಲ್ದಿದ್ದ ಸಂದರ್ಭದಲ್ಲಿ ನನಗೆ ಬಿಸಿನೀರೇ ಕೊಡಪ್ಪ ಅಂತ ಹೇಳಿ ಬಿಸಿನೀರು ತೊಗೊಂಡು ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಕುಡಿಬೋದು. ಈ ರೀತಿ ಮಾಡೋದ್ರಿಂದ ನಾವು ಈ ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಹೆಚ್ಚಿನ ಪರಿಸರದ ಮೇಲೆ ಆಗೋ ಪ್ಲಾಸ್ಟಿಕ್ ವೇಸ್ಟ್ನ ತಡೆಗಟ್ಟಬಹುದು. ನಾವು
1: ಈಗ ಪರಿಸರ ಇಲಾಖೆ ಅಥವಾ ಈ ಒಂದು ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಇಲಾಖೆ ಇದು ಯಾವ ರೀತಿಯ ಕ್ರಮಗಳನ್ನೆಲ್ಲ ಕೈಗೊಳ್ತಾ ಇದೆ? ಈಗ ಹೋಟೆಲ್ನಲ್ಲಾಗ್ಬೋದು ಅಥವಾ ಸ್ಕೂಲ್ಗಳಲ್ಲಾಗ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಾಗ್ಬೋದು, ಮಾಲಿನ್ಯ ಆಗದ ಹಾಗೆ ಯಾವ ರೀತಿಯ ಕ್ರಮಗಳನ್ನೆಲ್ಲ ಕೈಗೊಳ್ತಾ ಇದೆ?
0: ನಾವು ಈ ಮಾಲಿನ್ಯ ತಡೆಗಟ್ಟಕ್ಕೋಸ್ಕರ ಪ್ರತಿ ಶಾಲೆಗಳಲ್ಲೂ ಹಾಗೂ ಹೈಸ್ಕೂಲ್ಗಳಲ್ಲೂ ಕಾಲೇಜ್ಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೆ ಪಾಂಪ್ಲೆಟ್ಸ್ಗಳನ್ನು ಇದು ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ಮೇಲೆ ಪೇಪರ್ಗಳಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀವಿ. ಹಾಗೆ ಈ ಪ್ಲಾಸ್ಟಿಕ್ ಏನು ರೂಲ್ಸ್ ಬಂದಿರೋದನ್ನ, ಆದರೂ ಹೊರಗಡೆಯಿಂದ ಬರ್ತಾ ಇರೋ ಪ್ಲಾಸ್ಟಿಕ್ನ ಅಂಗಡಿಗಳಲ್ಲಿ ಈಸಿಯಾಗಿ ತೊಗೋಬೋದು ಅಂತ ಒಂದು ಗಾಡಿನಲ್ಲಿ ತರಕಾರಿ ತೊಗೊಳಕ್ಕೆ ಹೋದ ತಕ್ಷಣ ಕವರ್ ಇಲ್ದಿದ್ರೆ ತೊಗೊಳ್ಳೋಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಜನಗಳು. ಅದನ್ನು ತಡೆಗೋಸ್ಕರ ನಾವು ಸ್ಥಳೀಯ ಸಂಸ್ಥೆಗಳೊಂದಿಗೆ ಪ್ರತಿ ಬಟ್ಟೆ ಚೀಲನ ಉಪಯೋಗಿಸ್ಕೊಳ್ಳಿ ಅಂತ ಕ್ರಮಗಳನ್ನು ಹೇಳಿದ್ರ ಜೊತೆಗೆ ನಾವು ಸ್ಥಳೀಯ ಸಂಸ್ಥೆಗಳಿಗೂ ದಾಳಿ ಮಾಡಿ ಅವ್ರ ಜೊತೆಗೆ ನಾವು ಸೇರಿ ದಾಳಿ ಮಾಡಿ ಅವ್ರಿಗೆ ದಂಡ ಹಾಕೋದ್ರ ಜೊತೆಗೆ ಟ್ರೇಡ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋ ಪ್ರಾವಿಷನ್ ಇರುತ್ತೆ, ಅದನ್ನು ಹೇಳಿ ಆದಷ್ಟು ಅದನ್ನು ತಡೆಗಟ್ತಾ ಇದ್ದೀವಿ. ನೀವು ಎಲ್ಲ ಪೇಪರ್ಗಳೆಲ್ಲ ನೋಡ್ಬೋದು, ಪ್ರತಿ ದಾಳಿ ಆದಾಗ ಅದು ಪೇಪರ್ನಲ್ಲಿ ಬರ್ತಾ ಇರುತ್ತೆ ಬಳಕೆ ಮಾಡಬೇಡಿ ಅಂತ. ಜನಗಳಿಗೂ ಹಾಗೇನೆ, ಇಲ್ಲಾರು ಉತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನೋದೇ ಅವರ ತಲೆಯಲ್ಲಿರುತ್ತೆ, ಯಾರೂ ಇಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ ಹೊರಗಡೆಯಿಂದ ಬರ್ತಾ ಇದೆ, ಅದನ್ನು ತಡೆಯೋಕ್ಕೋಸ್ಕರನೇ ಇಲ್ಲೆಲ್ಲೂ ಉಪಯೋಗಿಸ್ಬೇಡಿ ಅಂತ ಅಂಗಡಿಯವ್ರಿಗೂ ಎಚ್ಚರಿಕೆ ಕೊಟ್ಟು ಸ್ಥಳೀಯ ಸಂಸ್ಥೆ ಅವ್ರಿಗೂ ಜಾಗೃತಿ ಕಾರ್ಯಕ್ರಮಗಳು ಮಾಡಿ ಅವ್ರಿಗೂ ಏನು ರೂಲ್ಸು ರೆಗ್ಯುಲೇಷನ್ಸ್ ಇದೆ ಅಂತ ನಿರಂತರವಾಗಿ ದಾಳಿ ಮಾಡಿ ಈ ಪ್ಲಾಸ್ಟಿಕ್ನ ತಡಿತೀವಿ. ನಮ್ಮ ಮಂಡಳಿಯದ ಏನು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲರಿಗೂ ತಿಳಿಸಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಂಡಳಿ ಮಾಡ್ತಾ ಇದೆ.
1: ಜಲಮಾಲಿನ್ಯ ಮತ್ತು ಈ ರಾಸಾಯನಿಕಗಳಿಂದ ಆಗುವಂಥ ಒಂದು ಮಾಲಿನ್ಯ, ಇದನ್ನು ನಿಯಂತ್ರಣ ಮಾಡೋದಕ್ಕೆ ಏನೇನು ಕ್ರಮಗಳಿವೆ?
0: ಈಗ ಯಾವುದೇ ಕಾರ್ಖಾನೆ ಉತ್ಪತ್ತಿ ಮಾಡಿದ ನೀರನ್ನ ನಮ್ಮ ಏನು ಸ್ಟ್ಯಾಂಡರ್ಡ್ಸ್ ಇದಕ್ಕೆ ಆ ಸ್ಟ್ಯಾಂಡರ್ಡ್ಸಿಗೆ ತಂದ ಮೇಲೇ ಅವರು ಅದನ್ನ ಗಾರ್ಡನಿಗೆ ಯೂಸ್ ಮಾಡ್ಕೋಬೇಕು ಮತ್ತು ರಿಯೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಏನು ಪ್ರೊಸೆಸ್ಸಿಗೆ ಯೂಸ್ ಮಾಡ್ತಾರಲ್ಲ ಆ ನೀರನ್ನು ಪ್ರೊಸೆಸ್ ಆದಮೇಲೆ ಅದು ಏನಿದೆ ತ್ಯಾಜ್ಯ ನೀರನ್ನು ಶುದ್ಧೀಕರಿಸೋಕ್ಕೋಸ್ಕರನೇ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಅಳವಡಿಸ್ಕೋಬೇಕಾಗತ್ತೆ. ಆ ಕಾರ್ಖಾನೆಗಳು ರಾಸಾಯನಿಕ ಬರೋದಾಗಲಿ ಅದಕ್ಕೆ ರೆಡ್ಡು ಆರೆಂಜು ಗ್ರೀನ್ ಅಂತ ನಿಗದಿ ಮಾಡಿದ ಇದರಲ್ಲೇ ಅವರಿಗೆ ಇ ಟಿ ಪಿ ಮತ್ತು ಸೀವೇಜ್ ರೊಚ್ಚು ನೀರನ್ನು ಶುದ್ಧೀಕರಿಸೋಕ್ಕೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದನ್ನು ಅದರಲ್ಲಿ ಟ್ರೀಟ್ಮೆಂಟ್ ಮಾಡಿ ಶುದ್ಧೀಕರಿಸಿ ಬಂದ ನೀರನ್ನು ನಾವು ಸ್ಯಾಂಪಲ್ ತೊಗೊಳ್ತಾ ಇರ್ತೀವಿ. ನಮ್ಮ ಲ್ಯಾಬ್ ಧಾರವಾಡ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಅದು ಅದಕ್ಕೆ ಮಾನದಂಡಕ್ಕೆ ಏನು ಸೀಮಿತ ಆಗಿದೆಯಾ, ವಿತಿನ್ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಕನ್ಫರ್ಮ್ ಮಾಡಿ ಅದನ್ನು ಚೆಕ್ ಮಾಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಬಂದಿದ್ದವರಿಗೆ ನೋಟಿಸ್ ಕೊಟ್ಟು ಏನು ಪ್ರಾಬ್ಲಮ್ ಆಗಿದೆ ಅಂತ ಕ್ರಮ ತೊಗೊಳ್ಳೋಕ್ಕೂ ನಾವು ಕ್ರಮ ವಹಿಸ್ತಾ ಇರ್ತೀವಿ. ಈ ಎಲ್ಲ ಕಾರ್ಖಾನೆಗಳಿಗೂ ನಾವು ಅನುಮತಿ ಸಮ್ಮತಿ ಕೊಡಬೇಕಾದ್ರೆ ಈ ಇಂಥದ್ದೇ ನಿಮ್ಮ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಬೇಕು, ಆಮೇಲೆ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಬೇಕು, ಅದು ಕರೆಕ್ಟಾಗಿ ನಡೀತಾ ಇದೆಯಾ, ಲಾಗ್ ಬುಕ್ ಮೇಂಟೈನ್ ಮಾಡ್ತಾ ಇದ್ದಾರಾ, ಕರೆಕ್ಟಾಗಿ ದಿನ ಪೂರ್ತಿ ಆಪ್ರೇಟ್ ಆಗ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡೋದೇ ನಮ್ಮ ಮಂಡಳಿಯದೆಲ್ಲ ಕೆಲಸ ಆಗಿರುತ್ತೆ. ಇದನ್ನು ನಿತ್ಯ ಮಾಡ್ತಾ ಇರ್ತೀವಿ. ಹಾಗೆ ಅವರಿಂದನೂ ಪ್ರತಿ ತಿಂಗಳು ವರದಿನ ತೊಗೊಳ್ತಾ ಇರ್ತೀವಿ. ಹಾಗೆ ನಾವು ಪರಿವೀಕ್ಷಣೆಗಳನ್ನು ಸಹಿತ ಮಾಡ್ತಾ ಇರ್ತೀವಿ ಆಗ್ತಾ ಇದೆಯಾ ಅಂತ, ಎಲ್ಲೇ ದೂರು ಬಂದರೂ ಆ ದೂರುಗಳಿಗೆ ಅಟೆಂಡ್ ಆಗಿ ಏನಾಗಿದೆ ಅಲ್ಲಿ ಅಂತ

0: ಕ್ರಮ ವಹಿಸ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ಕಾರ್ಖಾನೆಯವರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಯಾವುದು ತಗೊಂಡಿದ್ದ ನೀರನ್ನ ಟ್ರೀಟ್ ಎಲ್ಲ ಅವರ ಪ್ರೊಸೆಸಲ್ಲಿ ಯೂಸ್ ಮಾಡಿದ ಮೇಲೆ ಟ್ರೀಟ್ ಮಾಡಿ ಆ ನೀರನ್ನು ನಮ್ಮ ಮಾನದಂಡಕ್ಕೆ ಸರಿ ಇದ್ದ ನಂತರ ಅದನ್ನು ಅವರು ಗಾರ್ಡನಿಂಗಿಗೆ ಮತ್ತೊಂದು ವಾಷಿಂಗಿಗೆ ಯೂಸ್ ಮಾಡ್ಕೋಬೋದು ಅನ್ನೋದರಿಂದ ಈ ಮಂಡಳಿ ಕ್ರಮ ವಹಿಸ್ತಾ ಇದೆ.
1: ಇಂದಿನ ಮಕ್ಕಳೇ ನಾಳಿನ ಜನಾಂಗ, ಹಾಗಾಗಿ ಈ ಮಕ್ಕಳಿಗೆ ತಿಳಿ ಹೇಳುವಂಥ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅಂದರೆ ಶಾಲೆಯಲ್ಲಿ ಮಾತ್ರ ನಡೆಯುವಂಥದ್ದು, ಮನೆಯಲ್ಲಿಯೂ ಕೂಡ ಪೂರಕವಾದಂಥ ಒಂದು ವಾತಾವರಣ ಇರಬೇಕು ಹೇಗೆ?
0: ಆಯಿತು. ಈ ನಿಟ್ಟಿನಲ್ಲಿ ಭಾಳಷ್ಟು ನಾವು ವಿಡಿಯೋಸ್ ಆಗಲಿ ಮತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗಲಿ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಆಗಿ ಎಲ್ಲ ಶಾಲಾ ಮಕ್ಕಳಿಗೂ ಕಾರ್ಯಕ್ರಮ ಸ್ಪರ್ಧೆಗಳನ್ನು, ಡ್ರಾಯಿಂಗ್ ಸ್ಪರ್ಧೆ, ಇದು ಪ್ರಬಂಧ ಸ್ಪರ್ಧೆ, ವಿಷಯಗಳನ್ನು ಏನಿರುತ್ತೆ ಪರಿಸರ ಪೂರಕವಾಗಿ ಆ ವಿಷಯಗಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸ್ತೀವಿ. ಹಾಗೆಯೇ ಪ್ರತಿ ಶಾಲೆಯಲ್ಲೂ ಪರಿಸರದ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿರಬೇಕು ಪರಿಸರದ ವಿಷಯಗಳಿದೆ, ಯಾವ ರೀತಿ ನಾವು ಇದು ಮಾಡ್ಕೋದು, ಪರಿಸರದ ಮೇಲೆ ಏನು ಆಘಾತ ಆಗುತ್ತೆ ತಡಿಬೋದು ಅಂತ ಎಲ್ಲ ಶಾಲೆಯಲ್ಲೂ ಸ್ಕೂಲ್ಗಳಲ್ಲೂ ಪರಿಸರದ ಬಗ್ಗೆ ವಿಷಯ ಇದೆ. ಜೊತೆಗೆ ನಾವೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪರಿಸರದ ಮೇಲೆ ಯಾವ ರೀತಿ ಕ್ರಮ ತಗೋಬೋದು, ನಮ್ಮ ಪಾಲೇನಿದೆ, ನಮ್ಮ ಪರಿಸರ ಹಿಂದೆ ಸಹಿತ ಈಗ ಒಂದು 3 ವರ್ಷ ಕಂಟಿನ್ಯೂಸ್ ಹಸಿರು ಮಿತ್ರ ಶಾಲಾ ಕಾರ್ಯಕ್ರಮ ಅಂತ ಮಾಡಿ ಅದರಲ್ಲಿ 5 ವ್ಯಾಖ್ಯಾನಕ್ಕೆ ಸ್ಯಾನಿಟೇಷನ್ನು, ಸ್ವಚ್ಛತೆಗೆ, ಮತ್ತು ಗಿಡ ಬೆಳೆಸೋದಕ್ಕೆ, ತಮ್ಮ ಆರೋಗ್ಯಕ್ಕೆ, ವಾಯುಮಾಲಿನ್ಯ, ಜಲಮಾಲಿನ್ಯ, ಇದ್ರ ಬಗ್ಗೆ ಎಲ್ಲ ಟಾಪಿಕಲ್ಲಿ ಪ್ರತಿ ಶಾಲೆಯಲ್ಲೂ ಆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದ್ವಿ. ಈಗಲೂ ನಾವು ಈ ವಿಶ್ವ ಪರಿಸರ ದಿನಾಚರಣೆ ದಿನ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ತೋಟಗಾರಿಕೆ ಮಾಡಿರ್ಬೋದು ಅಥವಾ ಅವರು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿರ್ಬೋದು, ಆ ಸ್ಯಾನಿಟೇಷನ್ ಏನಿದೆ ಅದು, ಮತ್ತು ಶುದ್ಧ ಕುಡಿಯೋ ನೀರು, ಆಮೇಲೆ ಏಕ ಬಳಕೆ ಪ್ಲಾಸ್ಟಿಕ್ ಬಳಸದೇ ಇರೋವಂಥ ಶಾಲೆಗಳನ್ನು ಆಯ್ಕೆ ಮಾಡಿಕೊಡಿ ಅಂತ ಹೇಳಿ ಆ 3 ಶಾಲೆಗಳ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಶಾಲೆಗಳಿಗೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಹಾಗೆ ದಿನನಿತ್ಯ ನಿಮ್ಮ ಸ್ವಚ್ಛತೆಗೆಲ್ಲ ಇಂಪಾರ್ಟೆನ್ಸ್ ಕೊಡೋಕೆ, ಇದು ಏನು ಕಸ ವಿಲೇವಾರಿ ಮಾಡೋದಕ್ಕೆ ಸಹಕರಿಸ ಪೌರ ಕಾರ್ಮಿಕರಿಗೆ, ಅವರಲ್ಲಿ 3 ಉತ್ತಮವಾಗಿ ಕೆಲಸ ಮಾಡೋರಿಗೆ ಅವ್ರಿಗೂ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಮಲಿನ ನಿಯಂತ್ರಣ ಮಂಡಳಿಯಿಂದ. ಹಾಗೆ ಜನರಲ್ಲೂ ಸಾರ್ವಜನಿಕವಾಗಿ ಯಾವ ರೀತಿ ಪರಿಸರನ ಉಳಿಸ್ಕೋಬೇಕು, ಮುಂದಿನ ಪೀಳಿಗೆಗೆ ಬಿಡಬೇಕು ಅಂತ ಹೇಳಿ ಅದನ್ನು ನಾವು ಅವರುಗಳು ಅರಿವು ಮೂಡಿಸಿ ಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದ್ದೀವಿ.
1: ವಿಶ್ವ ಪರಿಸರ ದಿನಾಚರಣೆ ಹಿಂದಿನ ದಿವಸ ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಸಂದೇಶ?
0: ಎಲ್ಲರೂ ಪರಿಸರ ಉಳಿಸೋದಕ್ಕೋಸ್ಕರ ಏನು ಸರ್ಕಾರ ಮಾಡಿದೆ, ಆಗ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳೇನಿದೆ, ರೂಲ್ಸ್ಗಳೇನಿದೆ, ಅದನ್ನು ಫಾಲೋ ಮಾಡಿ ಪರಿಸರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ. ರೀಯೂಸು, ರೀಸೈಕಲು, ರೆಡ್ಯೂಸು, ರೆಫ್ಯೂಸು, ಇದನ್ನು ಕಾನ್ಸೆಪ್ಟ್ಗಳನ್ನು ಅಳವಡಿಸ್ಕೊಂಡು ಪರಿಸರ ಸ್ನೇಹಿಯಾಗಿ, ಆಮೇಲೆ ಏನು ತುರ್ತು ಸವಾಲುಗಳಿದ್ದಾವೆ, ಏನು ಹವಾಮಾನ ಬದಲಾವಣೆ ಆಗದಂಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಅಡಿಯಲ್ಲಿ ಬರೋ ನಮ್ಮ ಪರಿಸರನ ಉಳಿಸೋದಕ್ಕೋಸ್ಕರ ತಾವೆಲ್ಲ ಕ್ರಮ ಕೈಗೊಳ್ಳಿ, ಕೈ ಜೋಡಿಸಿ ಮತ್ತು ಪರಿಸರ ಮಂಡಳಿಯೊಂದಿಗೆ. ಆಮೇಲೆ ಈ ವಿಶ್ವ ಪರಿಸರ ದಿನಾಚರಣೆಯ ತಮ್ಮೆಲ್ಲರಿಗೂ ಶುಭಾಶಯನ ಹೇಳ್ತಾ ಪರಿಸರ ಸ್ನೇಹಿಯಾಗಿ ಜೀವನವನ್ನು ಆಚರಿಸೋಣ, ಎಲ್ಲರ ಜೊತೆ ಸೇರಿ ಪರಿಸರವನ್ನು ಉಳಿಸೋಣ ಅನ್ನೋ ವಾಕ್ಯದೊಂದಿಗೆ ನಾನು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಒಳ್ಳೆಯದು ಬಿ ಕೆ ಸಂತೋಷ್ ಅವರೇ. ವಿಶ್ವ ಪರಿಸರ ದಿನಾಚರಣೆ ಅಂತಲ್ಲ, ನಮ್ಮ ಜೀವನ ಕ್ರಮವನ್ನೇ ಪರಿಸರಕ್ಕೆ ಪೂರಕವಾಗಿ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಇಲ್ಲದೆ ಹೋದರೆ ನಮ್ಮ ನಾಳೆ ಹಾಳಿತ್ತು ಅಂದರೆ ಯಾರನ್ನು ದೂಷಿಸುವ ಹಾಗಿಲ್ಲ, ಯಾರನ್ನು ಬೈಯುವ ಹಾಗಿಲ್ಲ. ಭಾಳ ಒಳ್ಳೆಯ ಮಾತನ್ನು ಹೇಳಿದಿರಿ ಸಂತೋಷ್ ಅವರೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಧನ್ಯವಾದಗಳು.
2: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಬಿ ಕೆ ಸಂತೋಷ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಮಾದೇವಿ ಪಕ್ಕಿರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳುವಿರಿ.

0: ಇಂದಿನ ಜನಪದ ಸಂಗೀತದಲ್ಲಿ ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
2: 2253 45
1: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
1: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
2: ಜಲ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ

0: ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯು ಕಂದಾಯ ಮಾರ್ಗದ ಮೂಲಕ 1,25,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80% ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000 ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನ ಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತದ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ,

0: ಪ್ರಮಾಣ ಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿಯ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿಯ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿಯ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು +80 ಕೆಜಿಯ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿಯ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಸಮಯ 7:45:25. ಈಗ ಹಿಂದಿ ಭಜನೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಅನೂಪ್ ಜಲೋಟಾ ಹಾಡಿರುವ ಭಜನ್.

ಇದುವರೆಗೆ ಹಿಂದಿ ಭಜನೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಸಿರಿಗಂಧ ಪ್ರಸಾರವಾಗುವುದು.

ಆಕಸ್ಮಿಕ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಆಧುನಿಕ ಕನ್ನಡ ನಾಡಿನ ನಿರ್ಮಾತೃ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇಂದು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ವಿಶ್ವಾದ್ಯಂತ ಬೆಂಗಳೂರು ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ಯುವ ಜನರು ಉದ್ಯೋಗವನ್ನು ಅರಸಿ ಬರುವಲ್ಲಿ ಪ್ರಮುಖವಾಗಿದೆ. ಮಾಹಿತಿ ತಂತ್ರಜ್ಞಾನ, ಕೈಗಾರಿಕೆ, ಸ್ಟಾರ್ಟ್ಅಪ್, ಶೈಕ್ಷಣಿಕ ವಲಯ, ಹೀಗೆ ಬೆಂಗಳೂರು ಹತ್ತು ಹಲವು ಕ್ಷೇತ್ರದಲ್ಲಿ ಇಂದು ವಿಶ್ವ ವ್ಯಾಪ್ತಿಯಲ್ಲಿದೆ. ಆದರೆ ಈ ಸಾಧನೆ ಕೇವಲ ಒಂದೆರಡು ದಶಕಗಳಲ್ಲಿ ಆದ ಸಾಧನೆಯಲ್ಲ, ಅದರ ಹಿಂದೆ ನೂರಾರು ವರ್ಷಗಳ ಪರಿಶ್ರಮವಿದೆ. ಏಕಪ್ಪ ಈ ಮಾತು ಎಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಹಾಕಿದ ಅಡಿಪಾಯದ ಮೇಲೆ ಇದು ಎದ್ದು ನಿಂತಿದೆ ಎಂದರೆ ತಪ್ಪಾಗಲಾರ್ದು. ಕನ್ನಡ ನಾಡಿನಲ್ಲಿ ಇಂದಿಗೂ ಇವರನ್ನು ನವ ಕರ್ನಾಟಕದ ಪಿತಾಮಹ ಎಂದು ಪೂಜೆ ಮಾಡ್ತಾರೆ.

0: ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಲು ಸರ್ ಸಿ ವಿ ರಾಮನ್ ಅವರಿಗೆ 10 ಎಕರೆ ಭೂಮಿಯನ್ನ ಉಡುಗೊರೆಯಾಗಿ ಕೊಡುತ್ತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆಯನ್ನ ತಂದರು. ಬೆಂಗಳೂರಿನಲ್ಲಿ ಬೀದಿ ದೀಪಗಳನ್ನ ಪರಿಚಯಿಸಿದ್ರು. ಹಾಗೆಯೇ ಬೆಂಗಳೂರು ಬೀದಿ ದೀಪಗಳನ್ನ ಹೊಂದಿರುವ ಏಷ್ಯಾದ ಮೊದಲ ನಗರವಾಯಿತು. ಚಿತ್ರದುರ್ಗದ ವಾಣಿ ವಿಲಾಸ್ ಸಾಗರ ಅಣೆಕಟ್ಟನ್ನು ಇವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಇಷ್ಟೆಲ್ಲ ಸಾಧನೆಯ ಜೊತೆಗೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಕ್ರಿಯಾತ್ಮಕವಾಗಿ ಪ್ರಾರಂಭಿಸಲು 371 ಎಕರೆ ಭೂಮಿಯನ್ನು ಹಾಗೂ ಹಣವನ್ನು ನೀಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಇವರ ಸಮಯದಲ್ಲೇ ಆದದ್ದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಅವಧಿಯಲ್ಲೇ ಪ್ರಾರಂಭವಾದವು.

ಈಗ ಭಾವಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ದೊಡರಂಗೇಗೌಡ ಅವರು ರಚಿಸಿರುವ ಗೀತೆ, ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ, ಸಂಧ್ಯಾ 9:00 ಇವ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

ಕೇಳುಗರೆ, ನಾಳೆ ಸಂಜೆ 5:06 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ವಿಷಯ. ಹಿರಿಯ ನಾಗರಿಕರ ಹಕ್ಕುಗಳು ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಾಳೆ ಸಂಜೆ 5:00 ಗೀತೆ ಒಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಪಡಿಸುವವರು ಸುವರ್ಣ ನಾಯ್ಕ ಮತ್ತು ಸವಿತಾ ಕೋಲ್ವೇಕರ್. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು, ಈ ಕುರಿತು ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
1: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿಡ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನ ಅನ್ನುವಂತಹದ್ದು ಬಸವ ತತ್ವ ಆಗಿರಲಿ ಅಥವಾ ವಚನ ಸಾಹಿತ್ಯ ಆಗಿರಲಿ, ನಮ್ಗೆಲ್ರಿಗೂ ಅದು ಬೋಧಿಸ್ತು ಅನ್ನುವಂತಹದ್ದು ತಮಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನ ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ, ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
3: ಎಲ್ಲರಿಗೂ ನಮಸ್ಕಾರ.
1: ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಸರ್, ಹೇಳಿ, ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಅವರು ಮೂಲತಃ

0: ರಷ್ಯಾದಲ್ಲಿ ಇರುವಂತಹವರು ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದ್ರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವ್ರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ. ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ. ಈ ಪಯಣ ಹೇಗಿತ್ತು?
1: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆ ಏನು ಕೇಳಿದ್ದೀರಿ, ನಿಮಗೆ ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬೋದು ಅಥವಾ ಇಂಗ್ಲೀಷರಿಗಾಗ್ಬೋದು, ರಷ್ಯನ್ರಿಗಾಗ್ಬೋದು ಅಥವಾ ಬೇರೆ ದೇಶದವ್ರಿಗಾಗ್ಬೋದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂಥ ಸಾಮ್ಯವನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ ಎರಡು ಮೂರು ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ, ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ಕಾಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವರನ್ನು ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ ಸಂಸ್ಥಾನ ಇದೆಯಲ್ಲ ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ, ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ, ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನು ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳು ಏನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ 4 ಮಾತುಗಳನ್ನು ಹೇಳಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ, ಈ ಥರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಭಾಳ ಸಂತೋಷ ಆಯಿತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗಲಿ, ಅವುಗಳನ್ನು ಹೇಳಿದಾಗ ಅವರಿಗೆ ಭಾಳ ಆಸಕ್ತಿ ಉಂಟಾಯಿತು. ಸರ್, ಇದನ್ನು ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರ್ದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ದರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು ಇದನ್ನು ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ಬರೂ ಅದನ್ನು, ನಾನು ಹೇಳೋದು, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ 70 ವಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನು ಆರಿಸಿಕೊಂಡು ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನು ಮಾಸ್ಕೋದ ಒಂದು ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ ನಾನು ಹೇಳಬಹುದು.

0: ಆದದ್ದು.
1: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನ ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಂಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನ್ಸುತ್ತೆ. ಅಚಾನಕ್ ಆಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ, ನಿಜ ನೀವು ಹೇಳ್ತಿದ್ದು ನಿಜ
1: ಸರ್. ಇವ್ರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ವಚನ ಅನುವಾದ ಮಾಡುವ ಹಾಗೆ ಅಂತ ಅನ್ಕೊಂಡು?
0: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ. ವಚನಗಳನ್ನ ಹೇಳ್ತಾ ಇದ್ದಾಗ ಅದನ್ನ ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ ಮೌಲ್ಯಯುತವಾದಂತಹ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ಸಾರ್ವಕಾಲಿಕವಾದ, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂಥ,
1: ಇವತ್ತಿಗೂ ಮುಂದೆಯೂ ಕೂಡ
0: ಎಲ್ಲರಿಗೂ
1: ಅನ್ವಯ,
0: ಜಗತ್ತಿಗೆ ಅನ್ವಯ ಆಗುವಂಥ. ಆಮೇಲೆ ಸಂಪ್ರದಾಯದಲ್ಲಿರುವಂಥದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನು ಅವರು ಎತ್ತಿ ತೋರಿಸಿದರು, ಅದು ಅವ್ರಿಗೆ ಇಷ್ಟ ಆಯಿತು. ಈಗ ಉದಾಹರಣೆಗೆ ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನು ಮಾಡಲ್ಲ ನಮಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಹೆದರಿಕೆ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ಥರ ಇಂಥದ್ದೆಲ್ಲ ಅವರಿಗೆ ಬಹಳ ಇಷ್ಟ ಆಯಿತು. ನಾವು ಏನು ಅನುವಾದ ಮಾಡಿದ್ದೀವಿ ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದರೆ ಒಂದು ಏನು ಅದರಲ್ಲಿ ಅಂತಂದರೆ ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ, ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ.
1: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
0: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತಹ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ ನಮ್ಗೆ, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ಬರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ ಸೊಗಸಾಗಿ,
1: ಅದು ತೊಡಕು ಎಲ್ಲೂ ಆಗ್ಲೇ ಇಲ್ಲ. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ HS ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
2: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯಾನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಆ್ಯಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬಾ
1: ಸೀಮಿತವಾಗಿದೆ.
2: ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಲನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕ ಮಹಾದೇವ ಅಲಾಮ ಪ್ರಾಪ್ ವಾಚನ ಸ್ಪಾತಗೆ ಶೋ ಮಾಡಿದೆ. ಅಂಡ್ ವಾಚನಗಳಲ್ಲಿರುವ ಶಿವ ಭಕ್ತಿ ಮನವಿಯ ಗುಣಗಳನ್ನು ಕಂದಾಗ ಈ ವಾಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಬೇಕು ಎಂಬ ಭಾವನೆ ಬಂತು. ಹಾಗಾಗಿ ಕೆಲವು ವಾಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದವೆ. ಈಗ 70 ವಾಚನಗಳನ್ನು ನಾವು ರಷ್ಯನ್ ಅನುವಾದ ಮಾಡಿದೆವು. ನನಗೆ ಬಸವನ ವಾಚನ ತುಂಬ ಇಷ್ಟ. ಬಸವಣ್ಣನವರ ವಾಚನಗಳ ನಾನು ಮಾರುವುದೆ. ಮನುಷ್ಯನು ಯಾವಾಗಲೂ ಪ್ರಪಂಚಿಕ ನುಖದಲ್ಲಿಯೇ ನಿರತನಾಗಿರುತ್ತಾನೆ, ಆದರೆ ಇದೊಂದೇ ಗುರಿ ಆಗಬಾರದು. ಸೊ ವಾಚನಗಳು ಒಲಿಯದನ್ನು ನಮಗೆ ಕೆಲಸುತ್ತವೆ. ಅವು ನಮ್ಮ ವರಚ ಸಂಸ್ಕೃತಿಯ ರಹಸ್ಯ ನಿಧಿಗಳಾಗಿದ್ವೆ.
1: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವರು ಕೂತಿದ್ದಾರೆ.

0: ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ, ಇನ್ನು ಬಾಲ್ಯದಿಂದಲೂ ಮಾತನಾಡ್ತಿರುವಂತಹ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸ್ಬೇಕಲ್ವಾ ಅಂತ ಅನ್ಕೊಂಡು ಎಲ್ರಿಗೂ ಅನ್ಸುತ್ತೆ. ಅವರು ಪದ ಜೋಡಣೆ ಮಾಡ್ತಾ ಇರುವಂತಹ ರೀತಿಯಲ್ಲೇ ನೋಡಿದ್ರೆ ಆಹಾ, ನಮ್ಮ ಕನ್ನಡ ಭಾಷೆ ಎಷ್ಟು ಸೊಗಸಾಗಿದೆ ಅಲ್ವಾ ಅಂತ ಅನ್ಕೊಂಡು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹೇಳಿ ಗಲೀನ ಅವರೇ, ಮುಂದೆ ನೀವು ಬೇರೆ ವಚನಗಳನ್ನ ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
1: ಹೌದು, ಐ ಹೋಪ್ ನಾವು ಬೇರೆ ವಚನ ಅನುವಾದ
0: ಈಗಾಗ್ಲೇ ನೀವು ರಷ್ಯಾಗ ಹೊರಟಿದ್ದೀರಾ, ನಾಳಿದ್ದು ಇನ್ನೇನು ಭಾರತದಿಂದ ತೆರಳ್ತಾ ಇದ್ದೀರಾ, ಮತ್ತೆ ಭಾರತಕ್ಕೆ ಬಂದು ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರ ಜೊತೆಗೆ ಕೂತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರಾ ನೀವು, ಹಂಗಾಗಿ ಮಾಡ್ತೀರಾ? ಹಾಗಿದ್ರೆ ಮತ್ತೆ ಬರ್ತೀರಾ ಭಾರತಕ್ಕೆ?
1: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು ಕೆ ಸಿ ಶಿವಪ್ಪ ಮತ್ ಮಾಡ್ತೀನಿ.
0: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ ಕೆ ಸಿ ಶಿವಪ್ಪ ಅವರ
1: ಪ್ಲಾನ್,
0: ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ ಪಿ ಎಚ್ ಡಿ ಮಾಡಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದರೆ ಎಲ್ಲರೂ ಕೂಡ ಕನ್ನಡವನ್ನ ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ನೋಡಿದ್ದೇನೆ, ತುಂಬ ಜನ ಏನು ಮಾಡ್ತಾರೆ, ತಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಂಡು ಹೋಗ್ತಾರೆ. ಅಷ್ಟೇ ಯಾಕೆ, ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗ ಇದೆ, ಅಲ್ಲಿ ಅವರು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಭಾಷಾ ವಿಜ್ಞಾನವನ್ನ ಕಲೀಲಿಕ್ಕೆ ಬರ್ತಾರೆ ಹೊರತವರು. ಇಲ್ಲಿನ ಮೂಲ ಭಾಷೆಯನ್ನ ಕಲೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಹೊರಟ್ರಿ, ಯಾಕೆ ನಿಮ್ಗೆ ಕಲಿಬೇಕು ಅಂತ ಅನ್ನಿಸ್ತು ಕನ್ನಡ ಭಾಷೆ?
1: ನಾನು ಆಂಥ್ರೋಪೋಲಜಿ ಕೆಲಸದಲ್ಲಿ ಸಿಂಪಲ್ ಜನಗಳು
0: ಭೇಟಿ ಮಾಡಬೇಕಾಗುತ್ತೆ. ಹೌದು ಹೌದು,
1: ಇಲ್ಲಿ ಇಂಗ್ಲಿಷ್ ಅರ್ಥ ಇಲ್ಲ, ಹಿಂದಿ ಅರ್ಥ ಇಲ್ಲ,
0: ಅರ್ಥ ಆಗೋದಿಲ್ಲ ಅವರಿಗೆ. ಹೌದು,
1: ಸೊ ನಾನು ಕಲ್ಚರ್ ಲ್ಯಾಂಗ್ವೇಜ್ ಲೈಫ್ ಐ ವಾಂಟ್ ಟು ನೋ ಹೌ ದೇ ಲಿವ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್.
0: ಹೌದು,
1: ಮೈ ಸನ್ ಆಲ್ಸೋ ವಾಸ್ ಬೋರ್ನ್ ಹಿಯರ್ ಅಂಡ್ ಹಿ ಸ್ಪೀಕ್ಸ್ ಕನ್ನಡ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಪೀಕಿಂಗ್ ಆಲ್ಸೋ.
0: ಎಷ್ಟು ವರ್ಷ ಅವನಿಗೆ?
1: ಅವನು 4 ವರ್ಷ. ಅವನು ಮೈಸೂರಲ್ಲಿ
0: ಇದ್ದಾನೆ, ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ.
1: ಕನ್ನಡ ಮೊದಲನೆಯ ಭಾಷಾ,
0: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೇ ಕನ್ನಡ. ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್?
2: ಈಗ ರಷ್ಯನ್ ಕಲಿತಾ ಇದ್ದಾನೆ ಮಗು, ಆದ್ರೆ ಕನ್ನಡನೇ
0: ಮಾತೃಭಾಷೆ. ಹೌದು,
1: ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ, ಮೈಸೂರಿನ ಕನ್ನಡ. ಅವನು ಡೇ ಕೇರ್ ದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ, ಸೊ ಲೋಕಲ್ ಪೀಪಲ್ ಓನ್ಲಿ ಮಾತಾಡ್ತಾನೆ,
0: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ ಮಾತಾಡ್ತಾನೆ. ಸೊ ಹಂಗಾಗಿ ಅವನಿಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ
2: ಅವನು ಹುಟ್ಟಿದ ಮಾತೆ
0: ಕನ್ನಡ. ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ. ಗಲೀನ ಅವರೇ, ಬಹಳ ಸಂತೋಷ, ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ, ಅನುವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ?
1: ಸರಿ, ಒಂದು ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ, ಎನ್ನ ಕಾಲ ಕಂಬ ದೇಹಲ ದೇಗುಲ, ಶಿರ ಹೊನ್ನ ಕಲಸವಯ, ಕುಡಲ ಸಂಗಮ ದೇವ ಕೇಲಯ, ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
0: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ. ನೀವು ಹೇಳಿ ಸರ್, ಅನುವಾದದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನ ಹೇಗೆ ಬಳಸ್ಬೇಕು, ಅದನ್ನ ಹೆಂಗೆ ಅಂತ ಅನ್ಕೊಂಡು, ವಚನಗಳನ್ನ ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನು ಸವಾಲುಗಳು ಎದುರಾಯಿತು ನಿಮಗೆ? ಅದು ಪದಶಃ ಅರ್ಥವನ್ನ ತಿಳಿಸೋದಲ್ಲಾಗಿರ್ಲಿ, ಅಥವಾ ಅದನ್ನ ಹೇಗೆ ಆ ಭಾವಕ್ಕೆ ಅಡ್ಡಿ ಆಗದ ಹಾಗೆ ನೀವು ರಷ್ಯನ್ ಭಾಷೆಗೆ, ಯಾಕಂದ್ರೆ ನಿಮಗೂ ರಷ್ಯಾ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ

0: ಕಿಂಚಿತ್ ದೋಷ ಆಗ್ಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ, ಸೊ ಹಂಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಸರ್?
1: ಬಹಳ ಸೊಗಸಾದ ಪ್ರಶ್ನೆ, ಯಾಕೆಂದ್ರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ.
0: ಹೌದು,
1: ವಾಸ್ತವವಾಗಿ ಹೇಳಬೇಕು ಅಂತಂದರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ.
0: ಹೌದು,
1: ಮೂಲ ಕವಿ ಏನು ಹೇಳ್ತಾನೆ ಅದನ್ನೇ ಹೇಳಬೇಕು ನಾವು. ಆದರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬ. ಅಂಥ ಅನುವಾದಗಳು ಬಹಳ ಕಷ್ಟ, ಅವು ಯಶಸ್ವಿ ಆಗುವಂಥದ್ದು ಬಹಳ ಕಡಿಮೆ. ಆದರೆ ಅದರ ಮೂಲ ಅರ್ಥವನ್ನು ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ. ಒಂದು ಅವರಿಗೆ ಹೇಳಿದೆ, ಯಾವುದೋ ಒಂದು ವಚನ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿದ ಮೇಲೆ, ಅದಕ್ಕೆ ಅರ್ಥ ಹೇಳಿದ ಮೇಲೆ, ಆಮೇಲೆ ಹೇಳಿದೆ ಕೆಲವೊಂದು ಅಂಶಗಳನ್ನು ಇನ್ನೊಂದು ಭಾಷೆಗೆ, ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಂದು ವಚನ ತಗೊಳ್ಳಿ, ಬಸವಣ್ಣವ್ರ ವಚನ, ಅವರ ಅಂಕಿತ ನಾಮ ತಗೊಳ್ಳಿ, ಕೂಡಲ ಸಂಗಮ ದೈವ. ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನು ನೀವು ಇತರ ಭಾಷೆಗೆ, ಯಾವುದೇ ಭಾಷೆ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ತೆಲುಗು ಆಗ್ಬೋದು, ಯುರೋಪಿಯನ್ ಭಾಷೆಗಳಾಗ್ಬೋದು, ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನು ಅನುವಾದ ಮಾಡಿದರೆ ಆ ಮೂಲ ಗೊತ್ತಾಗೋದಿಲ್ಲ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ.
0: ಹೌದು,
1: ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರವರು, ತುಂಬ ದಕ್ಷರು, ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರು, ತಮಿಳು ಅವರ ಮನೆಮಾತು, ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು, ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂಥವ್ರು, ಅಷ್ಟು ಬೆರಳ ತುದಿಲಿ ಇದೆ ಅಂತ. ಆದರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವರು ಏನು ಮಾಡ್ತಾರೆ, ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು. ಆದರೆ ಅಮೆರಿಕನ್ಸ್ಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ಕೆ ಪದ ಇಟ್ಟಾಯಿತು ಅಷ್ಟೇ ಹೊರತು, ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ. ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂದರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವಕೋಶ ಅಲ್ಲಿ ಅಭಿವ್ಯಕ್ತಿ ತೆರ್ಕೊಳ್ಳಿಲ್ಲ, ಬರೀ ಅನುವಾದ ಆಯಿತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ ಅದ್ಭುತ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಇದನ್ನು ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೇ ಇಟ್ಕೋಬೇಕಾಗಿತ್ತು ಅಂತ ನನ್ನಾಯಿತು. ನಾವೇನು ಮಾಡಿದ್ವಿ, ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ ನಾನು ಅವ್ರಿಗೆ ಹೇಳಿದೆ ಮೂಲದ ಅಂಕಿತವನ್ನು ಹಾಗೇ ಇಟ್ಕೋಬೇಕು ನಾವು, ಕೂಡಲ ಸಂಗಮ ಅಂತ ಇದ್ದರೆ ಕೂಡಲ ಸಂಗಮ ಅಂತಲೇ ಇಟ್ಕೋಬೇಕು. ಅದನ್ನು ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ಓಲಾರ್ಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದಾಗೆ ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ನಾವು ಬೇಡ. ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿದು, ಗುಹೇಶ್ವರ ಅಲ್ಲಮಪ್ರಭುದು, ಈ ಅಂಕಿತಗಳನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ವಿಶಿಷ್ಟವಾದಂಥ ಶಬ್ದಕೋಶ ಬರುತ್ತೆ ವಚನಗಳಲ್ಲಿ, ಲಿಂಗ ಅಂತ ಅನ್ನೋದು, ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನು ಸೂನ್ಯ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದರೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಗಲೀನಾ ಅವರು, ಅಂತಹ ಪದಗಳನ್ನು ಬಂದಾಗ ಅವುಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ನೋಟ್ಸ್ನಲ್ಲಿ ಮೂಲದಲ್ಲಿ ಈ ಥರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟು ತೊಂದರೆ ಆಗದ ಹಾಗೆ, ಎಳ್ಳಷ್ಟು ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನು ಮಾಡಿದ್ದೀವಿ.
0: ಸರ್, ಅದರ ಹೆಸರು ಏನು ಸರ್?
1: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದರಲ್ಲಿ ಚೆನ್ನಾಗಿದೆ ಅಂತ. ಆದರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು, ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪ ಅಂತಂದರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನು ಮಾಡ್ತಾ ಇರಬೇಕು. ಈಗ ಕನ್ನಡದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡದಿಂದ ಮತ್ತೆ ಮತ್ತೆ ಅನುವಾದಗಳು ಬರ್ತಾನೆ ಇರುತ್ತೆ. ಕಾಳಿದಾಸನ ನಾಟಕಗಳನ್ನು ಅನೇಕ ಜನ ಮತ್ತೆ ಮತ್ತೆ ಅನುವಾದ ಮಾಡಿದ್ದಾರೆ.
0: ಹೌದು,
1: ಯಾಕೆಂತಂದರೆ ಯಾವುದೇ ಒಂದು ಬಸವಪ್ಪ ಶಾಸ್ತ್ರಿಗಳದ್ದು ಬಹಳ ಸೊಗಸಾದ ಭಾಷಾಂತರ,

0: ಆದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ, ಆಮೇಲೆ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಹೀಗೆ ಅನೇಕ ಜನ ಮಾಡಿದ್ದಾರೆ. ಯಾಕೆಂದರೆ ಭಾಷಾಂತರಗಳು ಮತ್ತೆ ಮತ್ತೆ ಬರಬೇಕು ಆ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು, ಈಗ ರಷ್ಯನ್ನಿಂದ ಅನೇಕ ಕೃತಿಗಳು ಕನ್ನಡಕ್ಕೆ ಬಂದಿದ್ದಾವೆ. ಟಾಲ್ಸ್ಟಾಯ್ ಬಂದಿದ್ದಾನೆ, ದಸ್ತಾಯೆವ್ಸ್ಕಿ ಬಂದಿದ್ದಾನೆ, ಚೆಕಾಫ್ ಬಂದಿದ್ದಾನೆ, ಗೋಗಲ್ ಬಂದಿದ್ದಾನೆ, ಆಮೇಲೆ ಗೋರ್ಕಿ ಬಂದಿದೆ. ಇದೆಲ್ಲ ಇಂಗ್ಲೀಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆಗಿ ಇಂಗ್ಲೀಷ್ನಿಂದ
1: ಕನ್ನಡಕ್ಕೆ ಬಂದಿರೋದು,
0: ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ ಅದು ಬಿಟ್ಟು. ಅದು ಫರ್ದರ್ ಏನಾಗುತ್ತೆ, ಇಂಗ್ಲೀಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು, ಭಾಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಿಕೆ ಸೇರಿಸ್ಬಿಡ್ತಾರೆ.
1: ಹೌದು ಹೌದು,
0: ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ. ಯಾಕೆಂದರೆ ನಮ್ಮದಲ್ಲ ಅದು.
1: ಹೌದು,
0: ಅದರಿಂದ ನಾವು ಅದು

0: ಏನಾಗುತ್ತೆ ಇಂಗ್ಲೀಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು ಭಾಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಕ್ಕೆ ಸೇರಿಸ್ಬಿಡ್ತಾರೆ,
1: ಹೌದು ಹೌದು,
0: ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ ಯಾಕೆಂದರೆ ನಮ್ದಲ್ಲ ಅದು.
1: ಹೌದು,
0: ಅದರಿಂದ ನಾವು ಅದಕ್ಕೆ ನಿಷ್ಠರಾಗಿರಬೇಕು. ಅದಕ್ಕೆ ಹೇಳಿದ್ನಲ್ಲ, ಪರಕಾಯ ಪ್ರವೇಶ ಬಹಳ ಮುಖ್ಯ.
1: ಹೌದು ಹೌದು ಸರ್. ಮತ್ತೊಂದು, ಇದು ನೀವು ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನು ಗಮನಿಸ್ತಿರಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನು ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತು ಆಧುನಿಕ ಅಂತ ಅಂದ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ, ಮಧ್ಯಕಾಲೀನ ಈ ಸಾಹಿತ್ಯವನ್ನು ನಾವು ಆ ಕಾಲಘಟ್ಟವನ್ನು ಇಟ್ಕೊಂಡೇ ಆ ಸಾಹಿತ್ಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಇದನ್ನು ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನು ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ? ಏನಾದರೂ ಪೀಠಿಕೆ?
0: ನಾವು ಪೀಠಿಕೆಯಲ್ಲಿ ಹೇಳಿದ್ದೀವಿ, ಪೀಠಿಕೆಯಲ್ಲಿ 12ನೇ ಶತಮಾನ ಅಂದ್ರೇನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂತಹ ಭಾಷೆ, ವಚನಕಾರರು ಇದನ್ನ ಗಮನದಲ್ಲಿ ಇಟ್ಕೊಂಡ್ರು,
1: ಜನಸಾಮಾನ್ಯ
0: ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡುವ ಭಾಷೆ ಬಂತು, ವಚನಗಳು ಆ ಥರ ಇದ್ದಾವೆ.
1: ಗಲೀನಾ ಅವರೇ, ವಚನಗಳನ್ನು ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅಂದ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನು ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಾಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನು ಅನುವಾದ ಮಾಡಿರುವಂತಹ ವಚನವನ್ನು ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಚಿ ಮೋಗು ಸ್ತ್ರೋಜ್ ಹರಾಮ ನುಷ್ಟೋ ಮಗು ಯ ಬೇದ್ನೆ ಚಲವ್ಯಕ್ ಮೈ ನೋಗಿ ಕಲ್ಲೊನ್ನೆ Моё тело – храм, голова моя – золотой купол. О, Кудала Сангама, ты свидетель. Неподвижное будет разрушено, но движение будет вечно.
1: Бхала Сантоша, доктор Галина. Матун прешне, нимге Майсурандре ен ансетте? ಪಿಎಚ್ಡಿ ಅಧ್ಯಯನವನ್ನು ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನು ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ, ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು 2 ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ, ಕಡೆಯದಾಗಿ ನಿಮ್ಮನ್ನು ಮೈಸೂರು ಹೇಗೆ ಪೊರೀತು, ನಿಮ್ಗೇನು ಅನಿಸುತ್ತೆ ಮೈಸೂರು ಅಂತಂದರೆ?
2: ನನಗೆ ಮೈಸೂರು ತುಂಬ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬ ಸುಂದರವಾಗಿದೆ. ಇಲ್ಲಿ ತುಂಬ ಒಳ್ಳೆಯ ಜನರು ಇದ್ದಾರೆ. ನನಗೆ ಮಾಸ್ಕೋ ತುಂಬ ಇಷ್ಟ. ಎರಡನೆಯ ನಗರ ಮೈಸೂರು ಓನ್ಲಿ. ಇಂಡಿಯಾ ಇಷ್ಟ, ಆದರೆ ಮೈಸೂರು ತುಂಬ ಇಷ್ಟ.
1: ಓಕೆ,
0: ನನಗೆ ಒಂದೆರಡು ಮಾತು ಗಲೀನಾ ಅವ್ರ ಬಗ್ಗೆ ಹೇಳಬೇಕು ಅನಿಸುತ್ತೆ.
1: ಖಂಡಿತ ಹೇಳಿ ಸರ್.
0: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ, ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದರೆ ಆಸಕ್ತಿ ಇರುವಂಥದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಹತ್ತಿರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡುಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನು ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
1: ಬೇಕು
0: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು, ಅವರು ಮತ್ತೆ ಬರ್ತಾರೆ, ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
1: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರ್ಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರ್ಬೇಕು ಅಂತ ಹೇಳ್ತೀರಾ? ಸ್ವತಃ ಗಲೀನಾ ಅವರೇ ಹೇಳಿದ್ರು, ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರು ಇಲ್ದೇ ಇದ್ದಿದ್ರೆ ಕಷ್ಟ ಆಗ್ತಿತ್ತು ನನಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ ಫೀಸ್ ಅನ್ನ ತೆಗೆದುಕೊಳ್ಳದೆ ನಾನು ನಿಮ್ಗೆ ಕನ್ನಡವನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನ ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅನ್ಕೊಂಡು ನನಗಾದ್ರೂ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ರಷ್ಯಾ ಮಹಿಳೆ ಬಂದು ವಚನಗಳನ್ನ ಅರ್ಥ ಮಾಡಿಕೊಂಡು ಅನುವಾದ

0: ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು ಅಂತ. ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
1: ಧನ್ಯವಾದ.
2: ನಮಸ್ಕಾರ
0: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಈ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಆರೋಗ್ಯ ಸಂಚಿಕೆ. ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. ನಂತರ ಕೇಳುತ್ತೀರಿ IVF ಕುರಿತು ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳ ಬಗ್ಗೆ ನೀವು ಮಾಹಿತಿ ಪಡಿತೀರಿ. ಒಂದು, ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಮಾಹಿತಿ ಇದೆ, ಹಾಗೂ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದಾಗಿ ಕೂಡ ಮಾಹಿತಿ ಪಡಿತೀರಿ. ಮೊದಲಿಗೆ ಜೀನ್ ಥೆರಪಿ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ.
2: ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಮೆಡಿಸಿನಿನ ಒಂದು ಹೊಸ ಒಂದು ಪ್ರಯೋಗದಲ್ಲಿರುವಂಥ ಒಂದು ಥೆರಪಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹೆಸರು ಜೀನ್ ಥೆರಪಿ ಅಂತ. ಜೀನ್ ಥೆರಪಿ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇರ್ತವೆ. ಆ ಜೀನ್ಸಲ್ಲಿ DNAಗಳಿರ್ತವೆ. ಆ DNAಯಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗಲಿ, ನಮ್ಮ ಕಲರ್ ಆಗಲಿ, ನಾವು ವರ್ಕ್ ಮಾಡುವಂಥ ಪದ್ಧತಿಗಳಾಗಲಿ, ನಮ್ಮ ಕ್ಯಾರೆಕ್ಟರ್ ಆಗಲಿ, ಎಲ್ಲನೂ ಇಟ್ ಗವರ್ನ್ಸ್ ಎವ್ರಿಥಿಂಗ್. ಇದರ ಜೊತೆಗೆ ಈ ಜೀನ್ ಎಬ್ನಾರ್ಮಾಲಿಟೀಸಿಂದ ಭಾಳಷ್ಟು ನಮಗೆ ಬಾಡಿಯಲ್ಲಿ ತುಂಬ ಹಲವಾರು ಕಾಯಿಲೆಗಳು ಬರ್ತವೆ. ನಮ್ಮ ಹೇರ್ ಫಾಲಿಂದ ಹಿಡಿದು ಇನ್ಫೆಕ್ಷನ್ಸಿಂದ ಹಿಡಿದು ಹಾರ್ಟ್ ಅಟ್ಯಾಕಿಂದ ಹಿಡಿದು ಕೊಲೆಸ್ಟ್ರಾಲು, ಮಲ್ಟಿಪಲ್ ಏರಿಯಾಸಲ್ಲಿ ನಮ್ಮ ಜೀನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ನಾವು ಜೀನ್ಸ್ ಅನ್ನೋದು ನಾವು ಪಡ್ಕೊಂಬಂದಿರೋ ಅಂಥ ಒಂದು ಸೊತ್ತು, ನಮ್ಮ ಪೇರೆಂಟ್ಸಿಂದ ಬರುವಂಥ ನಮ್ಮ ಗಿಫ್ಟ್ ಅದು. ನಮ್ಮ ಪೇರೆಂಟ್ಸು, ಅವ್ರ ಪೇರೆಂಟ್ಸು, ಅವ್ರ ಹಿಂದಿನ ಜನ್ಮದಿಂದ ಹಿಂದಿನ ಫ್ಯಾಮಿಲಿ ಟ್ರೀಯಿಂದ ತಗೊಂಡ್ರೆ ಆ ಜೀನ್ಸ್ ನಮಗೆ ಬಂದಿರೋದು ಹಲವಾರು ಮ್ಯುಟೇಷನ್ಸ್, ಅಂದರೆ ಹಲವಾರು ಚೇಂಜಸ್ ಆಗ್ತವೆ. ಆ ಮ್ಯುಟೇಷನ್ ಚೇಂಜಸ್ ಆದಾಗ ಏನಾಗುತ್ತೆ, ಅದು ಬಾಡಿಯಲ್ಲಿ ಕೆಲವು ಟೈಮ್ ಸಮ್ ಮ್ಯಾಪ್ ರೀಡಿಂಗ್ ರಾಂಗ್ ಆದಾಗ ಕೆಲವು ಡಿಸೀಸಸ್ ಕ್ರಿಯೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರಲ್ಲಿ ಕೋಡ್ ಏನಾದ್ರು ರಾಂಗ್ ಆಯಿತು ಅಂತ ಹೇಳ್ತೀವಿ. ಒಂದು ಕೋಡ್ ಸೆಂಟೆನ್ಸ್ ರಾಂಗ್ ಆಯಿತು ಅಂತಾದರೆ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಾಂಗ್ ಆಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಬಾಡಿಯಲ್ಲಿ ಇದೇ ಥರ ಜೀನ್ಸು ಹಲವಾರು ಏನೋ ಶತಮಾನಗಳಿಂದ ಫ್ಯಾಮಿಲಿ ಟ್ರೀಗಳಿಂದ ಬಂದಾಗ ಆ ಕೋಡ್ ರಾಂಗ್ ಎಲ್ಲರ ಒಂಚೂರು ಆದಾಗ, ಎಲ್ಲಿಯೋ ಒಂದು ಜೀನ್ ನಾವು ಪಡ್ಕೊಂಬಂದಿದ್ದು ರಾಂಗ್ ಆದಾಗ ಕಾಯಿಲೆಗಳು ಶುರು ಆಗುತ್ತೆ. ಇದು ಮುಂಚೆ ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟೆಸ್ಟಿಂಗ್ ತುಂಬ ಕಾಸ್ಟ್ಲಿ ಇರ್ತಾ ಇತ್ತು. ಜೆನೆಟಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ ಬಿಟ್ಟರೆ ಅದ್ರ ಬಗ್ಗೆ ನಾವು ಯಾವತ್ತೂ ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಒಂದು 25 ಇಯರ್ಸಲ್ಲಿ ಏನಾಯಿತು, ಜೆನೆಟಿಕ್ ಟೆಸ್ಟನ್ನು ನಾವು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಣ್ಣಿನ ಬ್ಲೈಂಡ್ನೆಸ್ ಇರ್ಬೋದು, ಒಬ್ಬ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕೆಲವರಿಗೆ ಬೇರೆ ಆದಂಥ ಒಂದು ಕ್ಯಾನ್ಸರ್ಸ್ ಇರ್ಬೋದು, ಆವಾಗ ಈ ಜೆನೆಟಿಕ್ ಬ್ಲಡ್ಡಿಂದ ನಾವು ಟೆಸ್ಟ್ ಮಾಡ್ಬೋದು, ಸಲೈವಾಯಿಂದ ಮಾಡ್ಬೋದು, ಬೇರೆ ಬೇರೆ ಆರ್ಗನ್ಸಿಂದ ಮಾಡ್ಬೋದು. ಟೆಸ್ಟ್ ಮಾಡಿದಾಗ ತುಂಬ ಡಿಸೀಸಸ್ಸು ಬಾಡಿ ಇದ್ದು ಜೆನೆಟಿಕ್ಸಿಂದ ಸಂಬಂಧಪಟ್ಟಿರೋ ಒಂದು ಲಿಂಕ್ ಶುರು ಆಯಿತು. ಈ ಲಿಂಕ್ ನಾವು ಬಂದಾಗ ವಿ ಸ್ಟಾರ್ಟೆಡ್ ಲುಕಿಂಗ್ ಆಟ್ ಈ ಲಿಂಕಿಂದ ಈ ಡಿಸೀಸ್ ಬರ್ತಾ ಇದೆ, ಈ ಮ್ಯುಟೇಷನ್ ಅಂದರೆ ಈ ರಾಂಗ್ ರೀಡಿಂಗ್ ಆಫ್ ಕೋಡ್ಸ್. ನಮ್ಮ ಜೆನೆಟಿಕ್ಸಲ್ಲೂ ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆ ಕೋಡ್ ರಾಂಗ್ ಆದಾಗ, ಅಂದರೆ ಅದರಲ್ಲಿ ಕೋಡ್ ರಾಂಗ್ ಆದಾಗ ಏನಾಗ, ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆಗುತ್ತೆ. ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆದಾಗ ಟ್ಯೂಮರ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲೈಂಡ್ನೆಸ್ ಇರ್ಬೋದು. ಈ ಪ್ರೋಟೀನ್ಸ್ನ ನಾವು ಹೇಗೆ ಸರಿಪಡಿಸೋದು? ನಾವೇನು ಶುರು ಮಾಡಿದ್ವಿ, ಮೆಡಿಸಿನ್ಸ್ನಲ್ಲಿ ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೆಡಿಸಿನ್ ಬ್ಲಾಕ್ ಮಾಡಿದ್ರೆ ಅದು ಲೈಫ್ ಲಾಂಗ್ ತೊಗೊಳ್ಬೇಕಾಗ್ತಿತ್ತು, ಅಥವಾ ಕೆಲವು ಟೈಮ್ ಒಂದ್ಸತಿ ಡ್ಯಾಮೇಜ್ ಆದಮೇಲೆ ರಿವರ್ಸ್ ಆಗ್ತಿರಲಿಲ್ಲ. ಸೊ ಒಂದ್ಸತಿ ಜೆನೆಟಿಕ್ ಕಾಯಿಲೆ ಬಂದರೆ ಅದು ರಿವರ್ಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಬರೀ ಸ್ಟಾಪ್ ಮಾಡ್ಬೋದು ಕೆಲವು ಕಾಯಿಲೆಗಳು. ಎಸ್ಪೆಷಲಿ ಕಣ್ಣಿನ ಬ್ಲೈಂಡ್ನೆಸ್ಸು, ನೈಟ್ ಬ್ಲೈಂಡ್ನೆಸ್ ಹೇಳ್ತೀವಿ, ಗ್ಲಾಕೋಮ, ಕಣ್ಣಲ್ಲಿರುವಂಥ ಹಲವಾರು ಅದರ್ ಕಾಯಿಲೆಗಳಿರ್ಬೋದು, ಪ್ಲಸ್ ಬಾಡಿಯಲ್ಲಿರುವಂಥದ್ದು, ಅದನ್ನು ಸ್ಟಾಪ್ ಮಾಡೋದು ಒಂದೇ ನಮ್ಮ ವಿಧಾನ ಇತ್ತು ಹೊರತು ರಿವರ್ಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಲಾಸ್ಟ್ ಒಂದು 15-20 ಇಯರ್ಸಲ್ಲಿ ತುಂಬ ಚೇಂಜಸ್ಸು ವರ್ಲ್ಡಲ್ಲಿ ಶುರು ಆಯಿತು. ಇದನ್ನು ಚೇಂಜಸ್ ಏನಂದರೆ, ನಾವು ಜೆನೆಟಿಕ್ ಅನ್ನು ಜೀನ್ಸನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು, ಜೀನ್ಸನ್ನು ಎಡಿಟ್ ಮಾಡ್ಬೋದು, ಜೀನ್ಸನ್ನು ನಾರ್ಮಲ್ ಥರ ಮಾಡ್ಬೋದು ಅಂತ ಒಂದು ಶುರು ಮಾಡಿತು. ಆವಾಗೇನು ಮಾಡಿದ್ರು, ಆ್ಯನಿಮಲ್ಸಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಜೀನ್ಸ್ ಈ ಥರ ಇದ್ದರೆ ಈ ಥರ ಕ್ಯಾನ್ಸರ್ಗೆ ಅಥವಾ ಬ್ಲೈಂಡ್ನೆಸ್ಗೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಈ ಜೀನನ್ನು ನಾವು ಎಡಿಟ್ ಮಾಡಿದರೆ, ಎಡಿಟ್ ಮಾಡಿ ಇಂಜೆಕ್ಷನ್ ಕೊಟ್ಟರೆ, ನಾರ್ಮಲ್ ಜೀನ್ ಹಾಕಿದ್ರೆ ಆ ಜೀನ್ ಹೋಗ್ಬಿಟ್ಟು ವರ್ಕ್ ಮಾಡುತ್ತಾ ಅಂತ. ದಟ್ ಕ್ರಿಯೇಟ್ ತುಂಬ ಒಂದು ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು. ಇದನ್ನು ಚೇಂಜ್ ಮಾಡಬಹುದು, ಇದನ್ನು ನಾವು ಎಡಿಟ್ ಮಾಡ್ಬೋದು, ಇದನ್ನು ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಇರೋ ಜೀನನ್ನು ನಮ್ಮ ನಮ್ಮ ಬಾಡಿಗೆ ಆಗಲಿ ಕಣ್ಣಲ್ಲಿ ಇಂಜೆಕ್ಷನ್ ಅನ್ನೋದು ಕೊಟ್ಟಾಗ ಆ ಜೀನು ಹೋಗಿ ನಾರ್ಮಲ್ ಅಬ್ನಾರ್ಮಲ್ ಹಾಳಾಗಿರೋ ಒಂದು ಜೀನನ್ನು ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿಕೊಂಡು ಅದು ನಾರ್ಮಲ್ ಥರ ಫಂಕ್ಷನ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನೀ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಮಾಡ್ತೀವಿ, ನಮ್ಮ ಇರೋ ನೀ ಡ್ಯಾಮೇಜ್ ಆಗಿರೋದನ್ನ ಆರ್ಟಿಫಿಷಿಯಲ್ ನೀ ತೆಗೆದು ಹಾಕ್ತೀವಿ. ಇದೇ ಥರ ಒಂದು ಜೀನ್ ಅಬ್ನಾರ್ಮಲ್ ಇರೋದು, ಬಾಡಿಯಲ್ಲಿ ಮಿಲಿಯನ್ಸ್ ಆಫ್ ಜೀನ್ಸ್ ಇರ್ತವೆ, ಅದನ್ನು ನಾವೆಲ್ಲ ಇದು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಒಂದು ಇಂಜೆಕ್ಷನಲ್ಲಿ ಆ ಒಂದು ಒಂದು ಅಷ್ಟು ಮಿಲಿಯನ್ಸ್ ಆಫ್ ಜೀನ್ಸ್ನ ನಾವು ಕೋಡ್ ಮಾಡಿ, ನಾರ್ಮಲ್ ಜೀನ್ಸನ್ನು ಕೋಡ್ ಮಾಡಿ ಒಂದು ವೈರಸ್ ಒಳಗೆ ಹಾಕ್ತೀವಿ. ಆ ವೈರಸ್ಸು ಡೆಡ್ ವೈರಸ್ಸು, ಅದರಲ್ಲಿ ಲೈವ್ ಇರೋದಿಲ್ಲ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ ಹೋಗಿ ಯಾಕೆ ಇಂಪಾರ್ಟೆಂಟು ಅಂದರೆ, ವೈರಸ್ಸು ಒಂಥರ ಸ್ಪೈ ಇದ್ದಾಗೆ, ಅಂದರೆ ಅದು ಒಂದು ಯಾವ್ದು ಎಲ್ಲಿ ಬೇಕಾದ್ರೂ ನುಗುಳ್ಬಿಡತ್ತೆ, ಯಾವ ಸೆಲ್ ಒಳಗಡೆ ಬೇಕಾದ್ರೂ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗ್ಲಿಕ್ಕಾಗಲ್ಲ. ನಮ್ಮ ಬಾಡಿಗೆ ವೈರಸ್ ಒಳಗಡೆ ಅದಕ್ಕೆ ಹೋಗೋದು ತುಂಬ ಈಸಿ. ಅದಕ್ಕೆ ಕೋವಿಡಲ್ಲಿ ತುಂಬ ಕಷ್ಟ ಆಯಿತು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು, ಯಾಕೆ ಅಂದರೆ ಅದು ಎಲ್ಲ ಸೆಲ್ವರೆಗೂ ಹೋಗಿ ಕೂತ್ಕೊಂಡ್ಬಿಡೋದು. ಕೂತ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ನಮ್ಮ ಸೆಲ್ಲನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಭಾಳ ಡೇಂಜರಸ್ ವೈರಸ್ದು ವ್ಯವಹಾರ. ಸೊ ಅದರಿಂದ ಈ ವೈರಸ್ಸನ್ನು ನಾವು ಏನು ಮಾಡಿದ್ವಿ, ಆ ವೈರಸ್ ಒಳಗಡೆ ನಾವು ಅದನ್ನು ವೈರಸ್ ಇರುವ ಆ್ಯಂಟಿಜೆನಿಕ್ ಅಂದರೆ ಅದರಲ್ಲಿರೋ ಕೆಟ್ಟ ಪ್ರಾಪರ್ಟಿನ ತೆಗೆದು ಅದರೊಳಗೆ ಏನು ಮಾಡ್ತೀವಿ, ಆ ಈ ಜೀನನ್ನು ಲೋಡ್ ಮಾಡ್ತೀವಿ. ಲೋಡ್ ಮಾಡಿಬಿಟ್ಟು ಒಂದು ಮಿಲಿಯನ್ಸ್ ಆಫ್ ಜೀನ್ನ ಒಂದು ಇಂಜೆಕ್ಷನ್ ವಯಲಲ್ಲಿ ಬಾಡಿಗೆ ಹಾಕ್ತೀವಿ ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಏನು ಮಾಡುತ್ತೆ, ಈಚ್ ಆ ವೈರಸ್ ಇರುವ ಸೆಲ್ ಇದು ನಮ್ಮ ಕಣ್ಣಿನ ಅಬ್ನಾರ್ಮಲ್ ಹಾಳಾಗಿರೋ ನಮ್ಮ ಕಾಯಿಲೆ ಇರುವಂಥ ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ ಒಳಗೆ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದೋಸ್ ರಿಯಲ್ ಜೀನ್ಸ್, ನಾರ್ಮಲ್ ಜೀನ್ಸ್. ಆ ರಿಲೀಸ್ ಆಗಿರೋ ಜೀನ್ ಏನು ಮಾಡುತ್ತೆ, ಹೋಗ್ಬಿಟ್ಟು ಆ ಹಾಳಾಗಿರೋ ಜೀನು ಅಥವಾ ಕೆಟ್ಟ ಇರೋ ಜೀನನ್ನು ಅಟ್ಯಾಚ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್. ಇದು ಇದರ ಹೋಲ್ ಕಾನ್ಸೆಪ್ಟ್. ಈ ವೈರಸ್ಸು ಮತ್ತು ಜೀನಿನ ಲಿಂಕ್ ಹೇಗೆ ಅಂದರೆ, ನಮ್ಮ ಇಸ್ರೋ ಅವರು ರಾಕೆಟ್ ಕಳಿಸ್ತಾರೆ, ಸ್ಪೇಸ್ಶಿಪ್ಪು ಒಂದು ಮೇಲ್ಗಡೆ ನಾವು ನಮ್ಮ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ನಮಗೆ ಈಗ ಒಂದು ಇಂಟರ್ನೆಟ್ಗಾಗಲಿ ಬೇರೆ ಬೇರೆ ರೀಸನ್ಸ್ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಏನು, ಒಂದು ರಾಕೆಟ್ ಮೇಲೆ ಹೋಗಬೇಕು, ಬರೀ ಸ್ಪೇಸ್ಶಿಪ್ಪೇ ತನ್ನಾಗ್ತಾನಾಗ ಅದು ಹೋಗೋದಿಲ್ಲ. ಮೂನ್ಗಾರು ಹೋಗ್ಬೋದು ಅಥವಾ ನಮ್ಮ ಇಟ್ ಕ್ಯಾನ್ ಗೋ ಟು ಎನಿ ಅಟ್ಮಾಸ್ಫಿಯರ್. ಅವಾಗ ಏನು ಮಾಡ್ತೀವಿ, ಒಂದು ರಾಕೆಟ್ ಬೇಕು. ಈ ವೈರಸ್ ಇಸ್ ಎ ರಾಕೆಟ್, ಟೇಕ್ಸ್ ದ ಜೀನ್, ಗೋಸ್ ಇನ್, ಅಲ್ಲಿ ಹೋಗಿ ಅದು ರಿಲೀಸ್ ಮಾಡುತ್ತೆ. ಇದರಿಂದ ಏನ್ಮೇನು ಕಾಯಿಲೆಗಳು ಕ್ಯೂರ್ ಮಾಡ್ಬೋದು, ಇವತ್ತಿನ ದಿನದಲ್ಲಿ ತುಂಬ ಕಾಯಿಲೆ, ಅಟ್ಲೀಸ್ಟ್ ಒಂದು 30-40 ಡಿಫ್ರೆಂಟ್ ಕಾಯಿಲೆಗಳು ಸ್ಟಡೀಸ್ ನಡೀತಾ ಇದೆ. ಅದರಲ್ಲಿ ಒನ್ ಆಫ್ ದ ಫಸ್ಟ್ ಜೀನ್ ಥೆರಪಿ ಕಣ್ಣಲ್ಲಿ ಈ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಆ ಜೀನನ್ನು ಯಾವುದೈತೆ ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಒಂದು ಡ್ರಗ್ ಇದೆ, ಬಟ್ ಆ ಡ್ರಗ್ದ ಕಾಸ್ಟು 9-11 ಇವತ್ತಿನ ಡಾಲರ್ ರೇಟ್ ನಾನು 12 crore ಆಗುತ್ತೆ ಒಂದು ಇಂಜೆಕ್ಷನಿಗೆ. ಅದು ನಮ್ಮ ಇಂಡಿಯಾದಲ್ಲಿ ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ರಿಸರ್ಚ್ ಲ್ಯಾಬಲ್ಲಿ ಒಂದು 20 years ಇದನ್ನು ವರ್ಕ್ ಮಾಡಿ ನಮ್ಮದಾದಂಥ ಜೀನ್ ಥೆರಪಿ ಯೂನಿಟ್ಸ್ ಮಾಡಿ ಈ ಒಂದು next 2-3 years ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ವೆರಿ ಲೋ ಕಾಸ್ಟ್ ಜೀನ್ ಥೆರಪಿ ಫಾರ್ ಮೆನಿ ಡಿಸೀಸಸ್, ಸಿಕ್ಕಲ್ ಸೆಲ್ ಎನಿಮಿಯಾ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮತ್ತು ಬೇರೆ ಬೇರೆ ಕಣ್ಣಿನ ಕಾಯಿಲೆಗಳು. ಆಮೇಲೆ ಇನ್ ಫ್ಯೂಚರಲ್ಲಿ ಈವನ್ ಮೆನಿ ಕ್ಯಾನ್ಸರ್ಸ್ ಆಲ್ಸೋ ಪೀಪಲ್ ಆರ್ ಲುಕಿಂಗ್ ಇದನ್ನು ಜೀನ್ ಥೆರಪಿ ಬಗ್ಗೆ ನೋಡ್ಬೋದು. ಸೊ ಈ ಒಂದು ಮೀಡಿಯಮ್ ಥ್ರೂ ನಾನು ಏನು ಹೇಳಬೇಕು ಅಂದರೆ, ನಮ್ಮ ಕಾಯಿಲೆಗಳಿಗೆ ಮಲ್ಟಿಪಲ್ ಆಪ್ಷನ್ಸ್, ಈಗ ನ್ಯೂ ಆಪ್ಷನ್ಸ್ ವೆಂಚರ್ಸ್ ಓಪನ್ ಅಪ್ ಆಗಿದೆ. ನನಗೆ ಭಾಳ ಎಕ್ಸೈಟೆಡ್ ವೆಂಚರ್ ವಿಚ್ ಐ ಆಮ್ ಪರ್ಸ್ನಲಿ ಇನ್ವಾಲ್ವ್ಡ್ ಇನ್ ಇಸ್ ಕಾಲ್ಡ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಇನ್ ಫ್ಯೂಚರ್ ಕುಡ್ ಶೇಪ್ ನಾವು ಕಾಯಿಲೆನ ಎಷ್ಟೋ ಕಾಯಿಲೆನ ಟ್ರೀಟ್ ಮಾಡೋ ವಿಧಾನವೇ ಬೇರೆ ಆಗುತ್ತೆ ಅಂತ ನನಗೆ, ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಇನ್ ಇಟ್. ಆ್ಯಂಡ್ ಥ್ರೂ ದಿಸ್ ಮೀಡಿಯಮ್ ನಾವು ಇನ್ ಫ್ಯೂಚರ್ ಪ್ರೋಗ್ರೆಸ್ನನ್ನು ನಾವು ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಸ್ಕಾರ.
1: ಇದುವರೆಗೆ ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ಮಾಹಿತಿ ಮಾಡಿಕೊಟ್ರು. ಇನ್ನು ಮುಂದೆ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದರ ಕುರಿತಾಗಿ ಸಂದರ್ಶನವಿದೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ. ಈ IVF ಅಂದರೆ ಏನು ಮೇಡಮ್?
3: IVF ಅಂದರೆ ಕೃತಕ ಗರ್ಭಧಾರಣೆ ಅಂತ, ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ. ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳು ತಗೊಳ್ತೇವೆ, ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯ ಅಂತ ತಗೊಳ್ತೇವೆ, ಅದನ್ನ ಹೊರಗಡೆ ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಲ್ಯಾಬ್ ಅಲ್ಲೇನೇನೆ ಮಗುನ ಬೆಳೆಸ್ತೇವೆ, ಅಂದ್ರೆ ಪೂರ್ತಿ ಅಲ್ಲ, ಒಂದು 5 ದಿನದ ಮಗು ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ. ಭ್ರೂಣನ ಹೊರಗಡೆ ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ. ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಹೇಳ್ತೇವೆ.
1: ದೇಹದ ಹೊರಗೆ ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ದೈವದತ್ತವಾದಂತಹ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ, ಹೆಣ್ಮಕ್ಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ, ಹೊರಗಡೆ ಕೂಡ ಇದನ್ನು ಮಾಡಬಹುದು ಅಂತ ಅನ್ನೋದು. ಈ ಬೆಳವಣಿಗೆ ಯಾವಾಗ ಶುರು ಆಯ್ತು ಮೇಡಮ್, ಮತ್ತೆ ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ?
3: ಇದು ಮೊತ್ತ ಮೊದಲನೇ ಬಾರಿ ಈ IVF ಬೇಬಿ ಹುಟ್ಟಿದ್ದು 1978 July 25th. ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೋ ಅವರು ಮಾಡಿದ್ದು, ಸೊ ಅವರಿಗೆ ಇದಕ್ಕೆ ನೊಬೆಲ್ ಪ್ರೈಸ್ ಸಹ ಬಂತು. ಸೊ ಅವತ್ತಿಂದ ಶುರುವಾಗಿದ್ದು ಈ IVF ಪ್ರಕ್ರಿಯೆ. ಅವತ್ತಿಂದ ನಡೀತಾ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬಂದಿದೆ ಆ ಫೀಲ್ಡ್ ಅಲ್ಲಿ. ಈ ಬಂಜೆತನದಿಂದ ಬಳಲೋರ್ಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು.
1: ಅಂತಹ ಒಂದು ಒಬ್ಬ ಧೀಮಂತ ವ್ಯಕ್ತಿಗಳಿಗೆ, ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು. ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು, ಏನೋ ಬೇರೆ ಬೇರೆ ಕಾರಣಗಳಿಂದ ಬಂಜೆತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಕ್ ಸಾಧ್ಯ ಆಗಿರಂಗಿಲ್ಲ. ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತ ಕೊರಗಿನಲ್ಲಿ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡ್ಕೊಳ್ತಾರೆ. ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ. ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತಹ ಅನೇಕ ಪಾಲಕರಿದ್ದಾರೆ. ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು? ಏನೇನು ಇದಕ್ಕೆ ಮಾನದಂಡಗಳನ್ನ ಗುರುತಿಸಿದ್ದೀರಾ?
3: ಅಂದ್ರೆ ಈಗ ಬಂಜೆತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ರಿಗೂನು ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ. ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ, ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು, ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ, ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ, ಇಲ್ಲ ಕರೆಕ್ಟ್ ಟೈಮಲ್ಲಿ ಸೇರ್ತಾ ಇರಲ್ಲ, ಇದೆಲ್ಲ ಒಂದು ತುಂಬಾ ಒಂದು 60-70% ಕ್ಯಾಟಗರೀಸ್ ಇಷ್ಟರಲ್ಲೇ ಬರುತ್ತೆ. ಪೇಷಂಟ್ ಗೆ ನೀಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಇಂಥ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದರಿಂದ ಬಸರಿ ಆಗ್ಬಿಡ್ತಾರೆ. ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ, ಅವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ. ಆ ಮೊಟ್ಟೆ ಬರೋ ಟೈಮ್ಗೆ ಆ ಮೊಟ್ಟೆ ಒಡಗಿಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ. ಅದರಿಂದಾನೇ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಯಜಮಾನ್ರು ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವಾಗ ಅವ್ರಿಗೊಂದು ವಿಟಮಿನ್ಸ್ ಕೊರತೆನೋ, ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ ಒತ್ತಡಗಳು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸರಿ ಆಗಕ್ಕೆ ಏನ್ ತೊಂದರೆ ಇರಲ್ಲ.
1: ಸಾಮಾನ್ಯ ಅಂದ್ರೆ IVF ಅಂತಂದ್ಕೊಳ್ಳೆ ಆಯ್ತು, ಸೀದಾ ಹೋಗಿ IVF ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ನಾವು ಅಂತ ಹೇಳಿ ನೇರವಾಗಿ ಹೋಗಬಾರ್ದು. ಅಥವಾ ಅವರು ಬಂದ್ರು ನೀವು ವೈದ್ಯರಾದವರು ಈ ಎಲ್ಲಾ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವು ಹೇಳ್ತೀರಾ. ಕೆಲವು ಸಲ ಏನಾಗತ್ತೆ ಅಂತಂದ್ರೆ ಈಗ ನೀವು ಫಸ್ಟ್ ಗೆ ಹೇಳಿದಂತಹ ಮೆಥಡ್ ನ್ಯಾಚುರಲ್ ಮೆಥಡ್ ಆಯ್ತು, ನೆಕ್ಸ್ಟ್ IVF ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು ಪಡೀಲಿಕ್ಕೆ ಹೋದಾಗ ಸಕ್ಸಸ್ ರೇಟ್ ಅಷ್ಟು ಇರಲಿಕ್ಕಿಲ್ಲ, ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಗೊಂದಲ ಅವ್ರಿಗಿರಬಹುದು. ವೈದ್ಯರಾದವರು ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಆಗತ್ತೆ ಅಂತ ಹೇಳಿ,

0: ನಿಮಗ ಆ ರೀತಿಯಾದಂತಹ ಏನಾದ್ರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗ ಆ ಭಯ ಇರತ್ತಾ? ಅಥವಾ
1: ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ, ನಮ್ಗೊಂದು ಮಗು ಬೇಕು, ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಅದೇ ಹೇಳೋದು, ನಾನೇನ್ ದೇವ್ರಲ್ಲ, ನಾನ್ ದೇವ್ರಾಗಿದ್ದಿದ್ರೆ ನನ್ಗೆ ಬಹುಶಃ ನಿಮ್ಗೆಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ನನ್ಗೆ ಆಗ್ತಿತ್ತು, ಬಟ್ ನಾನ್ ದೇವ್ರಲ್ಲ ಅಂತ. ಈ IVF ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, IVF ಮಾಡಿದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ. ಈ IVF ತಂತ್ರಜ್ಞಾನಕ್ಕೂ ಒಂದ್ ಲಿಮಿಟೇಷನ್ ಇದೆ. ಏನಂತಂದ್ರೆ ಇದ್ರದ್ದು ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ಸು ಮೇಲೆ ಅನುಗುಣವಾಗಿರತ್ತೆ. ಅಂದ್ರೆ 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರತ್ತೆ, ಒಂದು 50-60% ಸಕ್ಸಸ್ ರೇಟ್ಸ್ ಹೇಳ್ಬೋದು. 35 ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ. ಈ 40 ವರ್ಷ ಹೆಂಡತಿಗೆ 40 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಸಕ್ಸಸ್ ರೇಟ್ಸ್ ಒಂದು 10-15% ಆಗತ್ತೆ. ಯಾಕಂದ್ರೆ ನಮ್ಗೆ ವಯಸ್ಸಾದಂಗೂನು, ದೇಹಕ್ಕೆ ವಯಸ್ಸಾದಂಗೂನು, ನಮ್ಮ ಮೊಟ್ಟೆಗಳಿಗೂ ವಯಸ್ಸಾಗ್ತಾ
0: ಹೋಗುತ್ತೆ.
1: ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ 20 ಹರಿಯದಲ್ಲೆಲ್ಲ ಬಂದು ಹೊಟ್ಟೋಗತ್ತೆ, ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ಆಗೋ ಭ್ರೂಣಗಳೂನು ಆರೋಗ್ಯವಾಗಿರಲ್ಲ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಸೊ ವಯಸ್ಸು ಗಣಗಳ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ.
0: ಸೊ ಯಾರು IVF ಮೂಲಕವಾಗಿ ಮಕ್ಕಳನ್ನ ಪಡಿಬೇಕು ಅಂತಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು, ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡೆಯಲಿಕ್ಕೆ ಹೋದಾಗ ಕೆಲವು ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಿಲ್ಲ.
1: ವಯಸ್ಸಿನ ಮೇಲೆ
0: ಇರುತ್ತೆ, ಫೇಲ್ ಕೂಡ ಆಗ್ಬಹುದು, ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ ಮತ್ತೆ ಇನ್ನೊಂದು ಸ್ಟೆಪ್ ಗೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈ ಒಂದೇನೋ ನೀವು ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ, IVF ಅಂತ ಹೇಳಿ ಶುರು ಮಾಡ್ತೀರಿ, ಅಕಸ್ಮಾತ್ ಅದು ಫೇಲ್ಯೂರ್ ಆದಾಗ ಮುಂದಿನ ಹಂತ ಏನು? ಹಂಗಾರೆ
1: ಇವಾಗ IVF ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ. ಇವಾಗ ಈ IVF ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ. ಎರಡನೇ ದಿನ ಕರೆದು ಅವರಿಗೆ ಒಂದು 10-15 ದಿನ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಏನ್ ತುಂಬಾ ನೋವಿಗೆ ಕೊಡೋಂತ ಇದನ್ನಲ್ಲ, ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ. ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ಅನಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆನೆಲ್ಲಾನು ನಾವು ತಗೊಳ್ತೇವೆ, ಅದನ್ನ ತಗೊಂಡು ಲ್ಯಾಬ್ ಅಲ್ಲಿ ಇಟ್ಕೊಳ್ತೇವೆ. ಮತ್ತೆ ಯಜಮಾನ್ರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ ಒಳ್ಳೆ ವೀರ್ಯ ಹಣ್ಣುಗಳು ತಗೊಳ್ತೀವಿ. ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್ ಆ ಮೊಟ್ಟೆನ ಹಿಡಿದು ಆ ವೀರ್ಯನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನ IXI ಅಂತ ಹೇಳ್ತೀವಿ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದ್ರೆ ಈ ವೀರ್ಯನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು.
0: ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ.
1: ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗತ್ತೆ. ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರತ್ತೆ, ಲ್ಯಾಬ್ ಎನ್ವಿರಾನ್ಮೆಂಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮೊಟ್ಟೆಗಳು ಹೆಂಗ್ ಬೆಳೀತವೆ, ಭ್ರೂಣಗಳು ಹೆಂಗ್ ಆಗ್ತವೆ ನೋಡ್ತೇವೆ. ಆ ಭ್ರೂಣನ ತೆಗೆದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೇವೆ ನಾವು, ಆಮೇಲೆ ಒಂದ್ ಸೈಕಲ್ ಅವ್ರಿಗೆ ಗ್ಯಾಪ್ ಬಿಡ್ತೇವೆ. ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರುತ್ತಲ್ಲ ಸರ್, ಅದನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಆಮೇಲೆ ಆ ಲೈನಿಂಗ್ ಚೆನ್ನಾಗಿ ಆಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗೆದು ಗರ್ಭದಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತ ಹೇಳಿ,
0: ಎಷ್ಟನೇ ತಿಂಗಳಕ್ಕಾಗತ್ತದು?
1: ಯೂಶಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು. ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ್ ಮಾಡಲ್ಲ, ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ, ಅಬಾರ್ಷನ್ ಗಳಾಗ್ತವೆ ಅಂತ ಮಾಡಲ್ಲ. ಒಂದ್ ಸೈಕಲ್ ಗ್ಯಾಪ್ ಇಟ್ಟು ಅಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ. ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ, ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗೆದು ಗರ್ಭಕ್ಕೆ ಹಾಕ್ತೇವೆ. ಸೊ ಒಂದ್ 3 ತಿಂಗಳು. ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ. ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು. ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಫ್ಯಾಕ್ಟರ್ ಇಂದ ಇದು ಮಿಸ್ಟೇಕ್ ಆಯ್ತು, ಯಾವ ಫ್ಯಾಕ್ಟರ್ ಇಂದ ಇದು ಫೇಲ್ ಆಯ್ತು ಅಂತ. ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ IVF ಏನಾದ್ರೂ ಹೋಗ್ತೀರಾ ಅಂತ ಕೇಳ್ತೇವೆ. ಡೋನರ್ IVF ಅಂತಂದ್ರೆ ಇವಾಗ ಯೂಶಲಿ IVF ಬರೋರೆಲ್ಲ ಒಂದು 40-42 ವಯಸ್ ಹೆಂಗಸರು ಬರ್ತಾರೆ, ಆಯ್ತಾ. ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಅಂತ ಎಲ್ಲ ಕಾದು 40ನೇ ವರ್ಷಕ್ಕೆ ಅವರು IVF ಬರ್ತಾರೆ. ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರತ್ತೆ, ಅವರಿಗೆ ಡೋನರ್ IVF ಹೋಗ್ತೀರಾ ಹೇಳ್ತೇವೆ. ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು 20-25 ವರ್ಷದ ಹುಡುಗಿರು, ಅವ್ರಿಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ ಗರ್ಭದಲ್ಲಿ ಹಾಕ್ತಿವಿ. ಯೂಶಲಿ ಅದ್ರೊಳಗಡೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ.
0: ಯಾವ ಕಾರಣದಿಂದ ಮಕ್ಕಳಾಗಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಆ ಅಂಶ

0: ಮೂತ್ರದ ಕಡೆ ಜಾಸ್ತಿ ಗಮನ ಕೊಡ್ತೀರಿ ನೀವು?
1: ಒಂದೊಂದ್ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ.
0: ಈಗ ದಾನಿಗಳು ಅಂತಂದ್ರಲ್ಲ ಮೇಡಮ್, ನೀವು ವಯಸ್ಸು ಒಂದ್ ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಎಲ್ಲ ಇರುತ್ತಾ ಹೇಗೆ ಡೋನರ್ಗಳಿಗೆ?
1: ಸರ್, ಇದು ICMR ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಅಥವಾ ARTI ಆಕ್ಟ್ ಅಂತ ಹೇಳ್ತೀವಿ. ಗವರ್ಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ. ಅಂದ್ರೆ ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ, ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ. ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರತ್ತೆ. ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರ್ಬೇಕು, ಮದ್ವೆ ಆಗಿ ಅವಳಿಗೊಂದು ಮಗು ಆಗಿರ್ಬೇಕು, ಮತ್ತೆ ಅವಳಿಗೆ ಯಾವ್ದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರದು ಅಂತ ಒಂದ್ ರೆಗ್ಯುಲೇಷನ್ ಇರುತ್ತೆ. ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡಬೇಕಾಗತ್ತೆ. ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ, ಅದರಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಗವರ್ಮೆಂಟ್ ರೂಲ್ಸ್ ಇದೆ. ಸೊ ಅವರಿಗೆ ಇನ್ಶೂರೆನ್ಸ್ ಮಾಡಲಾಗತ್ತೆ. ಆಮೇಲೆ ಆ ARTI ಬ್ಯಾಂಕ್ ಗೆ ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನಗೆ IVF ಬೇಕು ಅಂತ, ಆಮೇಲೆ ಅವಳದು ನೋಡ್ತೀನಿ ಮೊಟ್ಟೆ ಇಲ್ಲ, ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ IVF ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ARTI ಬ್ಯಾಂಕ್ ಗೆ ರಿಕ್ವಿಸಿಷನ್ ಕಳಿಸ್ತೇವೆ. ಇಂಥವರಿಗೆ IVF ಬೇಕು, ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ, ಇವ್ರ ಕಣ್ಣಿನ ಕಲರ್ ಹಿಂಗೆ, ಇವ್ರ ಕೂದಲು ಕಲರ್ ಹಿಂಗೆ, ಈ ತರ ಮ್ಯಾಚ್ ಆಗುವಂತ ಡೋನರ್ ನೀವು ಕೊಡಿ. ಸೊ ಅವರು ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಸೈನ್ಗಳು ಎಲ್ಲ ತಗೊಂಡು ಒಂದು ಡೋನರ್ ಕೊಡ್ತಾರೆ. ಆ ಡೋನರ್ ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ ಗಂಡಂದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ. ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಪಿಗೆ ಇರಬೇಕು, ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ. ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು. ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು, ಅಂದ್ರೆ ನಮ್ದೇ ಮಗು, ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು ಸಿಕ್ಬೇಕು ಎಲ್ಲ ಹಕ್ಕುಗಳು ಈ ಮಗುಗೂನು ಇರುತ್ತೆ.
0: ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ, ಮತ್ತೆ ಯಾವ ರೀತಿಯಲ್ಲಿ ಅವರು ಒಪ್ಪಬೇಕು ಅಂತ ಅನ್ನೋದು ಕೂಡ ಅದರಲ್ಲಿ ಇದೆ. ಸಾಮಾನ್ಯವಾಗಿ IVF ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ. ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
1: ತುಂಬಾ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ಎಷ್ಟೊಂದು ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ಗಳೆಲ್ಲ ಮಾತಾಡ್ತಾರೆ ಎಲ್ಲ ಇವಾಗ ಇದೆ. ಅಂದ್ರೆ ಪೂರ್ತಿ ಇಲ್ಲದೆ ಇರಬಹುದು,
0: ಮಕ್ಕಳಿಲ್ಲ, ಅವರು ಇದನ್ನು ಬೇಕಾದ್ರೆ ಥಿಂಕ್ ಮಾಡ್ಬಿಡ್ತಾರೆ,
1: ಮಾಡಬಹುದು.
0: ಯಾಕೆ ಕೇಳಿದೆ ಅಂದ್ರೆ, ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು, ಈಗ IVF ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡಿಬಹುದು, ಬಂಜೆತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಎಲ್ಲ ಹಾಕಿರ್ತಾರೆ. ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನ್ ಹೇಳಿದ್ರಲ್ಲ, ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ನೋಡಿ ಚಿಕಿತ್ಸೆ ಮಾಡಿನೆ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೇನೆ ಮಕ್ಕಳನ್ನು ಪಡಿಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತಗೋಬೇಕಂದ್ರೂ ಕೂಡ IVF ತಂತ್ರಜ್ಞಾನ ಇದ್ದಂತಹ ಪ್ಲೇಸ್ಗೆ ಹೋಗ್ಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಗೈನಕಾಲಜಿಸ್ಟ್ ಅವ್ರ ಕಡೆ ಹೋದಾಗ ಅಥವಾ IVF ತಂತ್ರಜ್ಞಾನದ ಮೂಲಕ ಅಲ್ಲದೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ತಗೋಬಹುದಾ?
1: ಫಸ್ಟ್ ಸ್ಟೆಪ್ ಅದೇ ಸರ್, ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಈ IVF ಸ್ಪೆಷಲಿಸ್ಟ್ ಅಂದ್ರೆ ಅವರೆಲ್ಲರೂ ಸ್ತ್ರೀರೋಗ ತಜ್ಞಗಳೇ, ಅದ್ರ ಮೇಲೆ ಅವರು ಒಂದು IVF ಮೇಲೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ.
0: ತುಂಬಾ ಖರ್ಚಾಗುತ್ತೆ ಮೇಡಮ್. ಈಗ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ, ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದೆಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚೇನೋ ಅಂತ. ಹೇಗೆ ಇದ್ರ ವೆಚ್ಚಗಳ ಬಗ್ಗೆ?
1: ಅಂದ್ರೆ ನಾವ್ ಯಾವ ಜಾಗದಲ್ಲಿ IVF ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ. ಟಿಪಿಕಲಿ ಒಂದು ಆವರೇಜ್ ಆಗಿ ನಾನು ಹೇಳ್ಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಒಳಗಡೆ ಒಂದು IVF ಸೈಕಲ್ ಮುಗಿಸ್ಕೊಡ್ತಾರೆ.
0: ನಾರ್ಮಲ್ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ
1: ಸರ್ 1.5 ಲಕ್ಷದಲ್ಲಿ ಆಗತ್ತೆ. ಅಂದ್ರೆ ಇವಾಗ ಮೊದ್ಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಇವಾಗ ತುಂಬಾ ಜನ ಮಾಡ್ತಾ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಮೊದ್ಲಿಗೂ ಇವಾಗ ನೋಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ.
0: ಹೃದಯದ ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ ಪ್ರಮಾಣ
1: ದುಬಾರಿ ಆಗಿತ್ತು.
0: ಈಗ IVF ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೆ ವೆಚ್ಚ ಇದು, ಮಕ್ಕಳನ್ನು ಪಡೆಯಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳ್ಬೋದು. ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಆ ಒಂದು ಇತ್ತೇನೋ, ಅಯ್ಯೋ 8-10 ಲಕ್ಷ ಬೇಕಾಗಬಹುದು ಅಥವಾ 20-30 ಲಕ್ಷ ಬೇಕಾಗಬಹುದು ಅಂತೇನೋ ಅನ್ಕೊಂಡಿರ್ಬೋದು ಅವರು. ಆದ್ರೆ 1-2 ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು IVF ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ. ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಶಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು ಪ್ರಜ್ಞೆ ಬಂದಿದೆ ಅಂತ ಹೇಳಿ. ಈಗ ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳಲ್ಲಿ ಅದು ದೊಡ್ಡ ಸುದ್ದಿ ಮಾಡಿದ್ದಂತದ್ದು, IVF ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ. ನಾನು ಒಬ್ಬ ಪುರುಷ, ನಾನು ಮದುವೆ ಆಗಿಲ್ಲ, ನನಗೆ ಮಗು ಬೇಕು ಅಂತ ಅನ್ಸ್ಬಿಡ್ತು. ಇದ್ದಾಗ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ, ಅಥವಾ ಪುರುಷನಿಗೂ ಬೇಕಾಗಬಹುದು, ಮದುವೆ ಆಗದೇನೆ IVF ಮೂಲಕವಾಗಿ ಮಕ್ಕಳನ್ನ ಪಡಿಬಹುದಾ?
1: ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು IVF ಮಾಡಿಸ್ಕೋಬಹುದು, ಅದಷ್ಟೇ.
0: ಸರಿ ಸರಿ.
1: ಸೆಕೆಂಡ್, ಮದುವೆ ಆಗದಿರ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ IVF ಮಾಡಿಕೊಂಡು ಅವ್ರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು, ಅದಕ್ಕೆ ಅವಕಾಶ ಇದೆ. ಒಬ್ಬ ಪುರುಷ ಮದ್ವೆ ಆಗದಿರ ಅವನಿಗೆ ಅವನ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಮದ್ವೆ ಆಗಿರೋರು ಇವಾಗ ಒಂದ್ಸತಿ ಅವರೇ IVF ಮಾಡಿಸ್ಕೋಬಹುದು, ಅದ ರೂಲ್ಸ್ ಓಕೆ. ಒಂದು ಬಾಡಿಗೆ ಬಸರು ಅಥವಾ ಸರೋಗೆಸಿ, ಅಂದ್ರೆ ಸರೋಗೆಸಿ ಮೂಲಕ ಅವರು ಮಗು ಪಡಿಬಹುದು,

0: ಅದು ಓಕೆ. ಮದ್ವೆ ಇಲ್ದಿರೋ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ IVF ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು ಓಕೆ. ಬಟ್ ಮದ್ವೆ ಇಲ್ದಿರ ಹೆಂಗಸು ಬಾಡಿಗೆ ಬಸರಿಂದ ಮಗು ಪಡಿಬೋದಾ? ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ.
1: ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಆದ್ರೆ ಮದ್ವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಂಗಿಲ್ಲ,
0: ಕಾನೂನಲ್ಲಿ ಅವಕಾಶ ಇಲ್ಲ.
1: ಓಕೆ, ವಿವರವಾಗಿ ತುಂಬಾ ಸರಳವಾಗಿ ತಾವು ತಿಳಿಸಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿ ಪಡೆದಿರಿ. ಇದು ಇವತ್ತಿನ ಆರೋಗ್ಯ ಸಂಚಿಕೆ.

ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಕೇಳಿದಿರಿ. ನಂತರ ಐವಿಎಫ್ ಕುರಿತು ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.